ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 29 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 19 ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:32. ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80% ಹೆಚ್ಚು ಸಂಸ್ಥೆಗಳು 25% ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ಲಡಾಖ್ ಪ್ರವಾಸ ಕೈಗೊಳ್ಳಲಿದ್ದು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಇದೇ 21ರವರೆಗೆ ಕೇಂದ್ರಾಡಳಿತ ಪ್ರದೇಶಕ್ಕೆ ತಮ್ಮ ಮೊದಲ ಅಧಿಕೃತ ಭೇಟಿಯನ್ನು ನೀಡಲಿದ್ದಾರೆ. ಬ್ರೆಜಿಲ್ನ ಬ್ರೆಸಿಲಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲದ ಅವಕಾಶವನ್ನು ಒದಗಿಸಲಾಗಿದೆ. ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ಮಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮತ್ತು ಚುನಾವಣಾ ಸಿದ್ದತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಯಿತು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳು, ಮಳೆ ಹಾನಿ ಮತ್ತು ಮಳೆ ಗಾಳಿಗೆ ಬಿದ್ದ ಮರ ತೆರವು ಸೇರಿದಂತೆ ಇನ್ನಿತರ ಸಾರ್ವಜನಿಕ ದೂರುಗಳಿಗೆ ತಕ್ಷಣ ಸ್ಪಂದಿಸಲು ಅಭಿವೃದ್ಧಿಪಡಿಸಲಾದಂತಹ ಬೆಂಗಳೂರು ಸಂಚಾರ ಪೊಲೀಸ್ ಬಳಸುತ್ತಿರುವಂತಹ ಅಸ್ತ್ರಂ ಆಪ್ ಅನ್ನು ಪರಿಣಾಮಕಾರಿಯಾಗಿ ಬಳಸಲು ಪಾಲಿಕೆಯ ಅಭಿಯಂತರರಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ನವದೆಹಲಿಯಲ್ಲಿ ಇಂದಿನಿಂದ ಇದೇ 24ರವರೆಗೆ ಜರುಗಲಿರುವಂತಹ 26ನೇ ಸೀನಿಯರ್ ಏಷ್ಯನ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ಗಳ ಆಯೋಜನೆಗಾಗಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ರಾಷ್ಟೀಯ ಕ್ರೀಡಾ ಒಕ್ಕೂಟದ ಸಹಾಯ ಯೋಜನೆಯಡಿ ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾಗೆ ಅನುದಾನ ಮಂಜೂರು ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯ ಬೆಳಗಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಸಮರ್ಪಣೆ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರಲಿದೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭ. ಆರಂಭಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳುವಿರಿ. ಕನ್ನಡ ರತ್ನ ಭಂಡಾರದ ನಂತರ ಭಾವಗೀತೆಗಳೊಂದಿಗೆ ಸಾಗ್ತೇವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ 8:00. 8:00 to 9:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಹಾಗೂ ದಿನ ವಿಶೇಷತೆಗಳ ಕಿರು ಮಾಹಿತಿಯೊಂದಿಗೆ ಸಾಗ್ತೇವೆ. 9:00 to 10:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ ಚಿತ್ರಗೀತೆಗಳೊಂದಿಗೆ. 10:02 ಹಳೆಯ ಗೀತೆಗಳ ಹಳೆಯ ಚಿತ್ರಗೀತೆಗಳ ಸಂಗಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. 11:02 ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಮೂಡಿಬರಲಿದೆ. 11:30 ಕಲಾಭಾರತಿ. ಹನ್ನೆರಡು ಕರೆಗೊಂದು ಹಾಡು. 1:20 ಸಿನಿ ಕ್ವಿಜ್. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾಣ.

ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ನಾಲ್ಕು ಗಂಟೆಗೆ ನಮ್ಮ ನಿಲಯದಿಂದ ಪರಿಮಳ ಮೂಡಿಬರಲಿದೆ. ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕೇಳಲಿದ್ದೀರಿ. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆರು ಗಂಟೆ ಎರಡು ನಿಮಿಷಕ್ಕೆ ವಂದೇ ಮಾತರಂ, ನೂರ ಐವತ್ತರ ಸಂಭ್ರಮ, ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೌ. ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಏಳು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜನಾ ಕಾರ್ಯಕ್ರಮ, ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಧರ್, ನಿರ್ಮಾಣ ಎಂ ಶಿವರಾಮ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಗಾನ ಭಜನಾ ಕಾರ್ಯಕ್ರಮ, ಎಂಟು ಗಂಟೆ ಎರಡು ನಿಮಿಷಕ್ಕೆ ಯುವ ಧ್ವನಿ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲೋಡೀಸ್ ಮೂಡಿ ಬರಲಿದೆ ನಮ್ಮ ನಿಲಯದಿಂದ, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಹಳೆಯ ಮಧುರ ಗೀತೆಗಳ ಸಂಗಮ, ಪ್ರಣಯ ಗೀತೆಗಳ ಸಂಗಮ ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ.

ಎಂ ಎಸ್ ಶೀಲಾ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆಯನ್ನು ಕೇಳಿದಿರಿ. ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಗೋಪಾಲ ವಿಠಲದಾಸರ ಮತ್ತೊಂದು ಭಕ್ತಿ ರಚನೆ.

0: ಕಣ್ಣು ನನಗೆ ಸಾಲದ.
1: ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಜೀವದೇವಶಂಕರ್ ಅವರ ರಚನೆಯ ಭಕ್ತಿಗೀತೆಯನ್ನ ಕೇಳಿದ್ರಿ. ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗುವ ಈ ಸಮಯದಲ್ಲಿ ಶ್ರೀಕೃಷ್ಣನ ಪರಮ ಭಕ್ತರ ಸಾಲನ್ನು ನಾವು ನೋಡ್ತಾ ಹೋದರೆ ತುಂಬ ಇದೆ. ಸಂತ ಗೋರ ಕುಂಭಾರ, ಭಕ್ತ ಕುಂಭಾರ, ಮಹಾರಾಷ್ಟ್ರ ರಾಜ್ಯದ ಪ್ರಸಿದ್ಧ ಪಾಂಡುರಂಗ ನಮ್ಮ ಪರಮ ಭಕ್ತ, ಭಗವಂತನ ನಾಮಸ್ಮರಣೆಯಲ್ಲೇ ಮಗ್ನರಾಗಿ ತಮ್ಮ ಸ್ವಂತ ಮಗನನ್ನೇ ಮಣ್ಣಿನಲ್ಲಿ ತುಳಿದು ಪ್ರಾಣ ತೆಗೆದುಕೊಂಡಂತಹ ಇವರ ಕಥೆ ತ್ಯಾಗ ಮತ್ತು ಅಚಲ ಭಕ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಪವಾಡದ ಮೂಲಕ ಮಗನನ್ನು ಮರಳಿ ಪಡೆದ ಇವರ ಇತಿಹಾಸವನ್ನು ನಾವು ನೋಡಿದ್ದೇವೆ. ಹಾಗೆ ನೋಡ್ತಾ ಹೋದರೆ ಮತ್ತೊಬ್ಬ ಪರಮ ಭಕ್ತ ಕುಚೇಲ, ತನ್ನ ಸ್ನೇಹಿತನನ್ನ ಭಕ್ತಿ ಭಾವದಿಂದ ಸ್ಮರಿಸಿ ಅನುಭವಿಸಿದಂತಹ ಪರಮ ಸ್ನೇಹಿತ, ಶ್ರೀಕೃಷ್ಣನ ಪರಮ ಸ್ನೇಹಿತ, ಕೃಷ್ಣನ ಭಕ್ತ. ತನ್ನ ಸರ್ವಸ್ವವನ್ನೂ ಕೂಡ ಶ್ರೀಕೃಷ್ಣನಿಗೆ ಅರ್ಪಿಸಿದ ಪರಮ ಭಕ್ತೆ ಅಂತ ಹೇಳಿದ್ರೆ ಮೀರಾಬಾಯಿ. ತನ್ನ ಹದಿಹರಿಯದ ವಯಸ್ಸಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಶ್ರೀಕೃಷ್ಣನನ್ನೇ ತನ್ನ ಜೀವನ ಅಂಥೇಳಿ ತಿಳ್ಕೊಂಡಿದ್ದಂಥ ಪರಮ ಭಕ್ತೆ ಮೀರಾಬಾಯಿ, ಶ್ರೀಕೃಷ್ಣನಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮೀರಾಬಾಯಿ ಬಗ್ಗೆ ನೋಡೋದಾದರೆ ಒಬ್ಬ ಭಕ್ತ ಹೇಗಿರಬೇಕು ಮತ್ತು ಅವನ ಭಕ್ತಿ ಹೇಗಿರಬೇಕು ಎನ್ನುವುದಕ್ಕೆ ಮೀರಾಬಾಯಿ ನಮಗೆ ಅತ್ಯುತ್ತಮವಾದ ಒಂದು ಉದಾಹರಣೆಯಾಗಿ ನಮಗೆ ಕಾಣಿಸ್ತಾರೆ. ಮೀರಾ ತನ್ನ ಹದಿಹರಿಯದ ವಯಸ್ಸಿನಿಂದ ತನ್ನ ಮರಣದವರೆಗೆ ಶ್ರೀಕೃಷ್ಣನನ್ನು ತನ್ನಂತೆ ಸ್ವೀಕಾರ ಮಾಡ್ತಾಳೆ. ಶ್ರೀಕೃಷ್ಣನ ಧ್ಯಾನದಲ್ಲೇ ಮಗ್ನಳಾಗ್ತಾಳೆ. ಪರಮ ಭಕ್ತೆ, ಶ್ರೀಕೃಷ್ಣನೊಂದಿಗೆ ಭಕ್ತಿಯ ಮೂಲಕ ಸಂಪರ್ಕವನ್ನು ಸಾಧಿಸ್ತಕ್ಕಂತಹ ಮತ್ತು ತನ್ನ ಕೊನೆಯ ಕಾಲದಲ್ಲೂ ಕೂಡ ಶ್ರೀಕೃಷ್ಣನಲ್ಲಿ ವಿಲೀನಗೊಳ್ತಕ್ಕಂತಹ ಅವಧಿಯಲ್ಲಿ ಮೀರಾಬಾಯಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮೀರಾಬಾಯಿ ಅಂತ ಹೇಳಿದ ಇದು ಕೇವಲ ಹೆಸರಲ್ಲ, ಆಕೆಗೆ ಭಕ್ತಿ, ತರಂಗ, ನಂಬಿಕೆ, ಪೂಜ್ಯತೆಯ ಘನತೆ ಎಲ್ಲ ಇರ್ತಕ್ಕಂಥದ್ದು. 1504 ರಾಜಸ್ಥಾನದ ಜೋಧ್ಪುರದ ರಾಜ ರತನ್ ಸಿಂಗ್ ಮನೆಯಲ್ಲಿ ಜನಿಸ್ತಾರೆ ಮೀರಾಬಾಯಿ ಅವರು. ಜೋಧ್ಪುರದ ರಾಜ ರತನ್ ಸಿಂಗ್ರ ಏಕೈಕ ಪುತ್ರಿ ಮೀರಾಬಾಯಿ. ರಜಪೂತ ಜಾತಿಯಲ್ಲಿ ಜನಿಸಿದಂಥ ಮೀರಾಬಾಯಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ಹೊಂದಿರ್ತಾರೆ. ಬಾಲ್ಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಭಕ್ತಿ ಪೂರಕವಾದ ಮೋಹ ಉಂಟಾಗತ್ತೆ. ಪರಿಣಾಮವಾಗಿ ಮೀರಾಬಾಯಿ ಸಂಪೂರ್ಣವಾಗಿ ತನ್ನನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ಕೋತಾಳೆ.

ಕೃಷ್ಣದೋಪಾಸನೆ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ನಾಮ ಸ್ಮರಣೆಯೊಂದಿಗೆ ಸಾಗ್ತಾ ಇದ್ದೀವಿ. ಮೀರಾಬಾಯಿ ಇರ್ಬೋದು, ಸುಧಾಮ ಇರ್ಬೋದು, ಅರ್ಜುನ ಇರ್ಬೋದು, ರಾಧೆ ಇರ್ಬೋದು, ಪ್ರಹ್ಲಾದ, ಧ್ರುವ, ಗೋಪಿಕೆಯರು, ಬೃಂದಾವನದ ನಿವಾಸಿಗಳು ಎಲ್ಲರೂ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳಿಗೆ, ಶ್ರೀಕೃಷ್ಣನ ಶಕ್ತಿಗೆ, ಶ್ರೀಕೃಷ್ಣನ

ಅದ್ವಿತೀಯ ಪರಾಕ್ರಮಕ್ಕೆ ಮೆಚ್ಚಿ ಮಾರುಹೋದವರು. ಶ್ರೀಕೃಷ್ಣನ ಲೀಲೆಯೇ ಅಂಥದ್ದು. ಅಂಥದ್ರಲ್ಲಿ ಮೀರಾಬಾಯಿ ಶ್ರೀಕೃಷ್ಣನ ಭಕ್ತರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಪರಮ ಭಕ್ತೆ. ತನ್ನ 8ನೇ ವಯಸ್ಸಿಗೆ ಮೀರಾಬಾಯಿ ಶ್ರೀಕೃಷ್ಣನನ್ನ ತನ್ನ ಮಾನಸ ಪತಿಯಾಗಿ ಸ್ವೀಕಾರ ಮಾಡ್ತಾಳೆ. ಆ ಪ್ರದೇಶದಲ್ಲಿ ಮದುವೆಯ ಮೆರವಣಿಗೆಯೊಂದನ್ನು ನೋಡಿ ಮೀರಾಬಾಯಿ ತನ್ನ ತಾಯಿಯನ್ನ ತನ್ನ ವರ ಯಾರು ಅಂಥೇಳಿ ಕೇಳ್ತಾಳೆ. ಮೀರಾಬಾಯಿಯ ಮಗುವಿನ ಕುತೂಹಲವನ್ನು ಶಮನಗೊಳಿಸೋದಕ್ಕೆ ಆಕೆ ತಾಯಿ ನಿನ್ನ ಪತಿ ಶ್ರೀಕೃಷ್ಣ ಅಂತೇಳಿ ಹೇಳಿಬಿಡ್ತಾರೆ. ಈ ಘಟನೆಯ ನಂತರ ಮೀರಾಬಾಯಿ ಶ್ರೀಕೃಷ್ಣನನ್ನು ತನ್ನ ಸರ್ವಸ್ವ ಅಂಥೇಳಿ ಸ್ವೀಕಾರ ಮಾಡ್ತಾಳೆ. ಶ್ರೀಕೃಷ್ಣನೊಂದಿಗೆ ಭಕ್ತಿಯ ಮೋಹದಲ್ಲಿ ಮುಳುಗ್ಬಿಡ್ತಾಳೆ. ಶ್ರೀಕೃಷ್ಣನ ಮೂರ್ತಿಗೆ ಸ್ನಾನ ಮಾಡಿಸ್ತಕ್ಕಂಥದ್ದು, ಹೊಸ ಬಟ್ಟೆಗಳನ್ನು ಹಾಕುವಂಥದ್ದು, ಶ್ರೀಕೃಷ್ಣನಿಗೆ ಊಟ ಮಾಡಿಸ್ತಕ್ಕಂಥದ್ದು, ಹಾಡ್ತಾಳೆ, ಕೃಷ್ಣನ ಮೂರ್ತಿಯ ಮುಂದೆ ನೃತ್ಯವನ್ನು ಮಾಡ್ತಾಳೆ. ಹದಿಹರೆಯದಲ್ಲಿ ಕೃಷ್ಣನನ್ನು ತನ್ನ ಪತಿ ಅಂಥೇಳಿ ಪರಿಗಣಿಸ್ತಾಳೆ. ಅದಕ್ಕೆ ಮೀರಾ ಸದಾ ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗಿ ಹಾಡ್ತಾ ಇರ್ತಾಳೆ. ಮೀರಾಬಾಯಿ ಮಹಾರಾಣ ಸಂಗನ ಮಗನಾದ ಭೋಜರಾಜನನ್ನು ಮದುವೆ ಆದರೂ ಕೂಡ ನಂತರ ಮಹಾರಾಣ ಕುಂಭ ಅಂಥೇಳಿ ಅವ್ರನ್ನ ಕರೀತಾರೆ. ಮದುವೆಯಾದ ಮೊದಲನೇ ದಿನವೇ ಮೀರಾ ತನ್ನ ಗಂಡನಿಗೆ ತನ್ನ ಪತಿ ಅಂತ ಹೇಳಿದರೆ ಅದು ಕೇವಲ ಶ್ರೀಕೃಷ್ಣ ಅಂಥೇಳಿ ಅವನಿಂದ ದೂರ ಸರಿತಾಳೆ. ಆದರೆ ಮಹಾರಾಣ ಕುಂಭ ಮೀರಾಳ ಮಾತು ಕೇವಲ ತಮಾಷೆಯಾಗಿ ಕಾಣುತ್ತೆ. ಆದರೆ ಶ್ರೀಕೃಷ್ಣನ ಮೇಲಿರ್ತಕ್ಕಂತಹ ಮೀರಾಳ ಭಕ್ತಿಯನ್ನು ನಿಧಾನವಾಗಿ ನೋಡಿ ಮೀರಾಗೆ ಶ್ರೀಕೃಷ್ಣನ ಹುಚ್ಚಿದೆ ಅಂಥೇಳಿ ಮನವರಿಕೆಯಾಗಿ ಹೋಗ್ಬಿಡುತ್ತೆ. ಆ ಒಂದು ಭಕ್ತಿಯ ಹುಚ್ಚು ಮದುವೆಯ ನಂತರವೂ ಕೂಡ ಮೀರಾ ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗೋದಕ್ಕೆ ಆರಂಭ ಮಾಡ್ತಾಳೆ. ದೇವಸ್ಥಾನಕ್ಕೆ ಹೋಗ್ತಾಳೆ, ಕೃಷ್ಣನ ವಿಗ್ರಹದ ಮುಂದೆ ಹಾಡ್ತಾ ಕುಣಿತಾ ಇರ್ತಾಳೆ. ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಮೀರಾಳ ಈ ಒಂದು ನಿತ್ಯದ ಕೆಲಸದಿಂದ. ಸ್ವಲ್ಪ ಸಮಯದ ನಂತರ ಮೀರಾಳ ಪತಿ ಯುದ್ಧದ ಸಮಯದಲ್ಲಿ ನಿಧನಳಾಗ್ತಾಳೆ. ತನ್ನ ಪತಿಯ ಮರಣದ ನಂತರ ಅತ್ತೆಯಂದರೂ ಕೂಡ ಮೀರಾಳನ್ನ ಸತಿ ಸಹಗಮನ ಪದ್ಧತಿಯನ್ನು ಅನುಸರಿಸುವಾಗೆ ಒತ್ತಾಯ ಮಾಡ್ತಾಳೆ. ಆದರೆ ಮೀರಾಬಾಯಿ ಹೇಳ್ತಾರೆ ತನ್ನ ಪತಿ ಶ್ರೀಕೃಷ್ಣ ಅಂತ ಹೇಳಿ. ಮೀರಾ ತನ್ನ ಗಂಡನ ಮರಣದ ನಂತರವೂ ಕೂಡ ಶ್ರೀಕೃಷ್ಣನ ದೇವಾಲಯಕ್ಕೆ ಹೋಗೋದಕ್ಕೆ ಆರಂಭವನ್ನು ಮಾಡ್ತಾಳೆ, ಭಜನೆಗಳನ್ನು ಮಾಡ್ತಾಳೆ. ಇಲ್ಲ ಸಲ್ಲದ ಆರೋಪ ಮೀರಾಬಾಯಿಯ ಮೇಲೆ ಬರುತ್ತೆ. ಮತ್ತೊಂದು ಸಭೆಯಲ್ಲಿ ಮೀರಾಳಿಗೆ ಒಂದು ಪಾತ್ರೆಯಲ್ಲಿ ವಿಷವನ್ನು ತಂದಿಟ್ಟು ನಿನ್ನ ಪತಿ ಶ್ರೀಕೃಷ್ಣನೇ ಆಗಿದ್ದರೆ ಈ ವಿಷವನ್ನು ಸೇವಿಸು ಅಂತ ಹೇಳಿ ಹೇಳ್ತಾಳೆ. ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದಂತಹ ಮೀರಾ ವಿಷವನ್ನು ಕುಡಿದ್ರೂ ಕೂಡ ಮೀರಾ ಬದುಕೋದೇ ಇಲ್ಲ ಅಂಥೇಳಿ ಭಾವಿಸಿರ್ತಾರೆ. ಆದರೆ ಮೀರಾಗೆ ವಿಷದ ಬಟ್ಟಲು ಅಮೃತವಾಗುತ್ತೆ. ಶ್ರೀಕೃಷ್ಣನ ಭಕ್ತಿಯ ಅನುಗ್ರಹ ವಿಷ ಮೀರಾ ಮೇಲೆ ಯಾವುದೇ ಪರಿಣಾಮವನ್ನು ಕೂಡ ಬೀರೋದಿಲ್ಲ.

ಮೂರುವರೆ ವಜ್ರಗಳು ಚಿತ್ರದಿಂದ ಆಯ್ದ ಭಕ್ತಿಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನ ಅವರ ಸಂಗೀತವಿತ್ತು. ಶ್ರೀಕೃಷ್ಣನ ನಾಮಸ್ಮರಣೆಯೊಂದಿಗೆ ಬೆಳಗಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೀರಾಬಾಯಿ ಶ್ರೀಕೃಷ್ಣನ ಪರಮ ಭಕ್ತೆ, ಕೃಷ್ಣನ ಭಕ್ತಿಯ ವಶದಲ್ಲಿದ್ದಂತಹ ಮೀರಾಬಾಯಿಯನ್ನು ಕಂಡು ಆ ರಾಜ ಮನೆತನದ ಎಲ್ಲರಿಗೂ ಮೀರಾಬಾಯಿಯ ಬಗ್ಗೆ ಅಸೂಯೆ ಉಂಟಾಗತ್ತೆ. ಅನೇಕ ಚಿತ್ರಹಿಂಸೆಗಳನ್ನು ಅನುಭವಿಸ್ತಾಳೆ. ನಂತರ ಮೀರಾ ಅರಮನೆಯನ್ನು ತೊರೆದು ವೃಂದಾವನವನ್ನು ಸೇರಿ ಕೃಷ್ಣನಿಗೆ ಸಂಬಂಧಿಸಿದ ಅನೇಕ ಭಜನೆಗಳನ್ನು ಮಾಡ್ತಾಳೆ. ಈ ಸಮಯದಲ್ಲಿ ಅರಮನೆಯನ್ನು ತೊರೆದಂತಹ ಮೀರಾ ಇದ್ದಂತಹ ರಾಜ್ಯದಲ್ಲಿ ಗೊಂದಲಗಳು ಆರಂಭ ಆಗುತ್ತೆ. ಮೀರಾ ಬಾಯಿ ಹಿಂದಿರುಗಿದರೆ ಎಲ್ಲವೂ ಸರಿ ಹೋಗುತ್ತೆ ಅಂಥೇಳಿ ಪಂಡಿತೋತ್ತಮರು ಹೇಳ್ತಾರೆ. ಮೀರಾಳನ್ನು ಹುಡುಕಿ ಒಂದು ಇಬ್ಬರು ಸೈನಿಕರನ್ನು ಕೂಡ ಕಳಿಸಲಾಗುತ್ತೆ. ಮೀರಾ ಬಾಯಿಯನ್ನು ತಮ್ಮೊಂದಿಗೆ ಹಿಂದಿರುಗುವಂತೆ ಅವರು ವಿನಂತಿ ಮಾಡ್ತಾರೆ. ಆದರೆ ಮೀರಾ ತಾನು ಹಿಂದಿರುಗಿ ಬರಲು ನಿರಾಕರಣೆ ಮಾಡಿಬಿಡ್ತಾಳೆ. ಆ ಸೈನಿಕರು ಮೀರಾಬಾಯಿಯಲ್ಲಿ, ನೀವು ಜೀವಂತವಾಗಿ ನಮ್ಮೊಂದಿಗೆ ಬರದಲ್ಲೇ ಇದ್ದರೆ ನಾವು ಕೂಡ ಇಲ್ಲಿಂದ ಹೋಗೋದಿಲ್ಲ ಅಂಥೇಳಿ ಹಠವನ್ನು ಹಿಡಿತಾರೆ. ಆದರೆ ರಾಜ ಮನೆತನದ ಬಗ್ಗೆ, ರಾಜ್ಯದ ಬಗ್ಗೆ ಕಿಂಚಿತ್ತಾದರೂ ನೀವು ಆಲೋಚನೆಯನ್ನು ಮಾಡಿ ಅಂಥೇಳಿ ಸೈನಿಕರು ಮೀರಾಬಾಯಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರೂ ಕೂಡ ಮೀರಾಬಾಯಿ ಹೇಳ್ತಾರೆ, ನೀವು ನಮ್ಮೊಂದಿಗೆ ಜೀವಂತವಾಗಿ ಹಿಂದಿರುಗಿದ್ರೆ ನಾವು ಹಿಂದಿರುಗೋದಿಲ್ಲ ಅಂತ ಹೇಳಿದ್ರಲ್ಲ, ನಾನು ಜೀವಂತವಾಗಿ ಇದ್ದರೆ ತಾನೇ ನಾನು ಹಿಂದಿರುಗೋ ಮಾತು ಅಂಥೇಳಿ ಒಂದು ಕೈಯಲ್ಲಿ ತಂತಿವಾದ್ಯ, ಮತ್ತೊಂದು ಕೈಯಲ್ಲಿ ತಾಳವನ್ನು ಎತ್ತಿಕೊಂಡು ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಮೀರಾಳ ಕಣ್ಣುಗಳಿಂದ ಭಕ್ತಿಯ ಅಶ್ರು ಕಣ್ಣೀರು ಹರಿಯೋದಕ್ಕೆ ಆರಂಭವಾಗುತ್ತೆ. ಆ ಸಮಯದಲ್ಲಿ ಮೀರಾ ಶ್ರೀಕೃಷ್ಣನಲ್ಲಿ ಲೀನವಾಗ್ತಾಳೆ ಅಂಥೇಳಿ. ಆ ಭಕ್ತಿಯ ಪರಾಕಾಷ್ಠೆಯೇ ಅಂಥದ್ದು. ಮತ್ತೊಂದು ಭಕ್ತಿಯ ಶ್ರೀಕೃಷ್ಣನ ಪರಮ ಭಕ್ತಿಯಾಗಿದ್ದಂಥವಳು ಅಂತ ಹೇಳಿದರೆ ರಾಧೆ. ಕೃಷ್ಣನಿಲ್ಲದೆ ರಾಧೆ, ರಾಧೆ ಇಲ್ಲದೆ ಕೃಷ್ಣ ಅಪೂರ್ಣ ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ.

ಪರಮಗುರು ಶ್ರೀಕೃಷ್ಣನ ನಾಮಸ್ಮರಣೆಯೊಂದಿಗೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಭಕ್ತಿಯ ಗೀತೆಗಳು, ಭಕ್ತಿಯ ವಿಚಾರಗಳೊಂದಿಗೆ ಸಾಗ್ತಾ ಇದ್ದೇವೆ. ವಾಣಿಜಯರಾಮ್ ಅವರ ಧ್ವನಿಯಲ್ಲಿ ದೇವರಗುಡಿ ಚಿತ್ರದಿಂದ ಆಯ್ದ ಭಕ್ತಿ ಗೀತೆಯನ್ನು ಕೇಳಿದ್ರಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಂದ್ರ ನಾಗೇಂದ್ರ ಅವರ ಸಂಗೀತವಿತ್ತು. ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಗಿರಿಬಾಲೆ ಚಿತ್ರದಿಂದ ಆಯ್ದ ಒಂದು ಭಕ್ತಿ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಂದ್ರ ನಾಗೇಂದ್ರ ಅವರ ಸಂಗೀತವಿದೆ.

ರಾಧೆಯೊಂದಿಗಿನ ಪರಮ ಪ್ರೀತಿ, ಕುಚೇಲನೊಂದಿಗಿನ ಸ್ನೇಹದ ಭಾವ, ರಣರಂಗದಲ್ಲಿ ಅರ್ಜುನನಿಗೆ ಗೀತೋಪದೇಶ, ಯುದ್ಧದ ಪಾರಮ್ಯ ಪರಾಕ್ರಮ, ಯಾವುದಕ್ಕೂ ಕಡಿಮೆ ಇಲ್ಲ ಶ್ರೀಕೃಷ್ಣನನ್ನು ನೋಡ್ತಾ ಹೋದರೆ. ಹಾಗೆ ಶ್ರೀಕೃಷ್ಣ ಜಗತ್ತಿನ ಎಲ್ಲ ಮೂಲೆಗಳಲ್ಲೂ ಕೂಡ ತಾನು ನಿಂತು ಭಕ್ತರನ್ನು ಹರಸ್ತಾ ಇದ್ದಾನೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಪಂಡರಾಪುರ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳ. ಭೀಮಾ ನದಿಯಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ಹರಿಯೋದ್ರಿಂದ ಇದನ್ನು ಚಂದ್ರಭಾಗ ನದಿ ಅಂತ ಕೂಡ ಕರೀತಾರೆ. ಭಕ್ತರಿಗೆ ವರವನ್ನು ನೀಡೋದಕ್ಕೆ ಶ್ರೀಕೃಷ್ಣ ಇಲ್ಲಿ ಅವತಾರವನ್ನು ಎತ್ತಿದ್ದಾನೆ, ಇಲ್ಲಿ ನಿಂತಿದ್ದಾನೆ ಅಂತ ಕೂಡ ನಮ್ಮ ನಂಬಿಕೆ. ಪುರಾಣಗಳ ಪ್ರಕಾರ ಪುಂಡಲೀಕ ಅಂತಕ್ಕಂತಹ ಭಕ್ತ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿರ್ತಾನೆ. ಶ್ರೀಕೃಷ್ಣ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಅಲ್ಲಿಗೆ ಬಂದಾಗ ಪುಂಡಲೀಕ ಅತಿಥಿಯಾದ ಕೃಷ್ಣನಿಗೆ ಕುಳಿತುಕೊಳ್ಳೋದಕ್ಕೆ ಒಂದು ಇಟ್ಟಿಗೆಯನ್ನು ಅಲ್ಲಿ ಹಾಕ್ತಾನೆ. ತನ್ನ ತಂದೆ ತಾಯಿಯ ಸೇವೆ ಮುಗಿಯುವವರೆಗೆ ನೀನು ಕಾಯಬೇಕು ಅಂಥೇಳಿ ಒಂದು ಇಟ್ಟಿಗೆಯನ್ನು ಶ್ರೀಕೃಷ್ಣನಿಗೆ ಹೇಳ್ತಾನೆ, ನೀನು ಅದ್ರ ಮೇಲಿರು ಅಂಥೇಳಿ. ಭಕ್ತನ ಮಾತಿಗೆ ಮಾರು ಹೋದಂತಹ ಕೃಷ್ಣ, ತಂದೆ ತಾಯಿಯರ ಸೇವೆಯನ್ನು ನೀನು ಇಷ್ಟು ಪರಮ ಭಕ್ತಿಯಿಂದ ಮಾಡ್ತಕ್ಕಂಥದ್ದನ್ನು ನೋಡಿ ನಾನು ಮಾರು ಹೋಗಿ ನಾನು ಇಲ್ಲೇ ನೆಲೆಗೊಳ್ತೀನಿ ಅಂಥೇಳಿ ಆ ಪುಂಡಲೀಕ ಕೊಟ್ಟಂತಹ ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ. ಮರಾಠಿನಲ್ಲಿ ಇಟಿಗೆ ಅನ್ನಂದರೆ ವಿಠ ಅಂಥೇಳಿ ಕರೀತಾರೆ. ಹಾಗಾಗಿ ಆ ಇಟ್ಟಿಗೆಯ ಮೇಲೆ ನಿಂತಿದ್ದಂತಹ ದೇವ ಪಾಂಡುರಂಗ ವಿಠಲ ಅಂಥೇಳಿ ಕರೀತಾರೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ಈ ಅಪರೂಪದ ದೇವಸ್ಥಾನದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲ ಭಕ್ತರು ಕೂಡ ನೇರವಾಗಿ ವಿಠಲನ ಪಾದ ಕಮಲಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಹುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತಂತಹ ಎಲ್ಎನ್ಜಿ ವಾಹಕ ದಿಶಾ ಇಂದು ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆ ಇದೆ. ಈ ಹಡಗು ಸೋಮವಾರ ಹರ್ಮುಜ್ ಜಲಸಂಧಿಯನ್ನು ದಾಟಿತ್ತು. ಬಂದರು ಹಾಗೂ

ಕೊಡಗು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕರಂಥ ಉಪೇಶ್ ಕುಮಾರ್ ಶರ್ಮಾ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಹಿತ ಅಡಗಿದೆ. ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದವಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಇಪಿಎಫ್ಒ ಪ್ರಾದೇಶಿಕ ಕಚೇರಿ ಬಳ್ಳಾರಿ ವತಿಯಿಂದ ಚಿತ್ರದುರ್ಗ ನಗರದ ವತಿಯಿಂದ ಇಂದು ಸಂಜೆ 4:30 ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ನೇರ ಪ್ರಸಾರ ಮತ್ತು ಫಲಾನುಭವಿಗಳಿಗೆ ಪ್ರೋತ್ಸಾಹ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮುದಾಯ ರೇಡಿಯೋಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.06% ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಪರಿಹರಿಸುವ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಆಯುಕ್ತರು ಮತ್ತು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಕೆಎನ್ ರಮೇಶ್ ನಾಳೆ ನೇರ ಫೋನ್ಇನ್ ಕಾರ್ಯಕ್ರಮ ನಡೆಸಲಿದ್ದಾರೆ. ಫೋನ್ಇನ್ ಕಾರ್ಯಕ್ರಮ ಮಧ್ಯಾಹ್ನ 4:00-5:00 ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8:00

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ

0: ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಶೇಕಡ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರ ರವಿವಾರದಂದು ಬೆಳಗ್ಗೆ 6:30 to 8 PM ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800 to 1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
2: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ, ವ್ಯತಿರಿಕ್ತ ಪರಿಣಾಮಗಳಿಂದಾಗಿ ಅಂದ್ರೆ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್ ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
0: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026ರ ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಏಳು ಗಂಟೆ 15:55 ಆಗಿದೆ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಿಕಾ ರಂಗದಲ್ಲಿ ಭಿನ್ನರು ಅಂತ ಅನಿಸಿಕೊಂಡವರು ಕವಿ, ಕಥೆಗಾರ, ಕಾದಂಬರಿಕಾರ, ರಂಗಭೂಮಿಯಲ್ಲಿ ಪರಿಶ್ರಮ, ಅಲ್ಲಲ್ಲಿ ತೆರೆಯ ಮೇಲೂ ಕಾಣಿಸಿಕೊಂಡ್ರು, ನಿರ್ದೇಶನ ಮಾಡಿದರು, ಬಹುಮುಖಿ ವ್ಯಕ್ತಿತ್ವ. ಏನೇ ಮಾಡಿದರೂ ಒಂದು ಪ್ರತ್ಯೇಕ ಛಾಪಿನ ಜೊತೆ ಮನಸ್ಸನ್ನು ತಟ್ಟಿದವರು ಪಿ ಲಂಕೇಶ್.
1: ನಮ್ಮ ಪತ್ರಿಕೆ ಪ್ರಸಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲ್ಲ. ನಾನು ಅದರಲ್ಲಿ ಬಹಳ ಜಂಬದ ಮನುಷ್ಯ. ಜಂಬದ ಮನುಷ್ಯ ಅಂದರೆ ನಾವು ವಾರ ಭವಿಷ್ಯ ಹಾಕಲ್ಲ, ಮತ್ತು ನಾವು ಯಾರೋ ಒಬ್ಬ ಸಮಾಜದ್ರೋಹಿಯಾದ ಸಂತನ ಬಗ್ಗೆ ಬರೆಯಲ್ಲ, ಹೊಗಳಿ ಬರೆಯಲ್ಲ, ಮತ್ತು ಇನ್ನೊಬ್ಬ ಸಮಾಜದ್ರೋಹಿಯಾದ ಒಬ್ಬ ಬಹುಮುಖ್ಯವಾದ ಮನುಷ್ಯನ ಬಗ್ಗೆ ಬರೆಯಲ್ಲ. ಆಮೇಲೆ ಜಾತಿ ಮತ ಪಂಗಡ ಇವನ್ನ ನೋಡಲ್ಲ. ಇದು ನಿಮಗೆ ತೋರಿಸುತ್ತೆ ಇದು ಎಲ್ಲ ಪತ್ರಿಕೆಗಳ ಥರ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತು ಇದೇ ರೀತಿ ಗ್ರಹಿಕೆ ನಂದು ಸಾಹಿತ್ಯದಲ್ಲಿ. ಅದಕ್ಕೆ ನನ್ನ ಸಾಹಿತ್ಯ ಗ್ರಹಿಕೆಗೂ ಮತ್ತು ನಮ್ಮ ಪತ್ರಕರ್ತರ ಅನುಭವಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಭಾಳ ಕಡಿಮೆ ಇರೋದ್ರಿಂದನೇ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪತ್ರಿಕೆ ನಡೆಸೋಕ್ಕೂ ಸಾಧ್ಯ ಆಗುತ್ತೆ. ಇಡೀ ವಿಶ್ವದ ಸಾಹಿತ್ಯ ಮತ್ತು ಭಾರತೀಯ ಸಾಹಿತ್ಯ ಒಂದು ಭಾಳ ಒಳ್ಳೆಯ ಪುಸ್ತಕ ಬಂದರೆ ಬಂದ ತಿಂಗಳೇ ಅದು ಅನುವಾದ ಆಗಬೇಕು, ಭಾಷಾಂತರ ಆಗಬೇಕು. ಬರೀ ಕನ್ನಡ ಮಾತ್ರ ಬರೋರಿಗೆ ಓದೋಕ್ಕಾಗಬೇಕು ಅದನ್ನು. ಅದನ್ನು ನಮ್ಮ ಕನ್ನಡ ಅಂಡ್ ಕಲ್ಚರ್ ಮಾಡ್ಬೋದು, ನಮ್ಮ ಸಾಹಿತ್ಯ ಪರಿಷತ್ದವರು ಮಾಡ್ಬೋದು. ಅದಕ್ಕೆ ತಕ್ಕ ಏನು ಅಷ್ಟು ಖರ್ಚಾಗಲ್ಲ. ನೀವು ನಿಘಂಟನ ತರಲ್ಲ, ವಿಶ್ವಕೋಶ ತರಲ್ಲ. ಹೀಗಾಗ್ಬಿಟ್ಟು ಇಲ್ಲಿ ಯಾರಿಗೂ ನಿಘಂಟಾಗಲಿ ವಿಶ್ವಕೋಶ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಕಾಳಜಿ ಎಂಥದಿಲ್ಲ. ಇಂಥ ಸಮಯದಲ್ಲಿ ನೀವು ವಿಶ್ವ ಸಾಹಿತ್ಯ ಅಥವಾ ಇತರ ಭಾಷೆಗಳ ಸಾಹಿತ್ಯದಲ್ಲಿ ತರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ಕಷ್ಟ ಇದೆ. ಯಾರಿಗೂ ಆ ಬಗ್ಗೆ ಏನು ಗಮನವೇ ಇಲ್ಲ. ಜಪಾನ್ನಲ್ಲಿ ಯಾವುದೇ ಪುಸ್ತಕ ಯಾವುದೇ ಭಾಷೆಯಲ್ಲಿ ಅಚ್ಚಾಗಿರಲಿ, ಜಪಾನಿಯರು ಒಂದು ವರ್ಷದಲ್ಲಿ ಆ ಪುಸ್ತಕ ಓದೋಕ್ಕಾಗುತ್ತೆ. ಅಲ್ಲಿ ಜಪಾನರಿಗೆ ಇಂಗ್ಲೀಷ್ ಹೆಚ್ಚಿಗೆ ಬರಲ್ಲ, ಬೇರೆ ಭಾಷೆಗಳನ್ನ ಅಷ್ಟು ಸುಲಭ ಕಲಿಯಲ್ಲ, ಅವರು ಸ್ವಲ್ಪ ಕಷ್ಟ ಅವರಿಗೆ. ಆ ದೃಷ್ಟಿಯಿಂದ ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಒಂದು ವರ್ಷದಲ್ಲಿ ಆ ಪುಸ್ತಕ ಅವ್ರ ಭಾಷೆ ಬಂದ್ಬಿಡುತ್ತೆ, ಅವ್ರು ಓದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅಂತೇಳ್ಬಿಟ್ಟು ನನಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಪುಸ್ತಕ ಕಂಡ್ರೆ ಪ್ರೀತಿ ಇಲ್ಲ ಜನಕ್ಕೆ. ಯಾರು ಸಮಾಜದ ಮತ್ತು ಸಾಹಿತ್ಯದ ಬಹಳ ಶ್ರೇಷ್ಠ ವ್ಯಕ್ತಿಗಳು ಅನಿಸ್ಕೊಂಡಿರ್ತಾರೆ ಅವ್ರು ನಿಜವಾಗ್ಲೂ ತಮ್ಮ ಪುಸ್ತಕಗಳ ಬಗ್ಗೆ ಪ್ರೀತಿ ಇರುತ್ತೆ ಹೊರತು ಒಟ್ಟಿ ಮೇಲೆ ಪುಸ್ತಕಗಳ ಬಗ್ಗೆ ಪ್ರೀತಿ ಇರಲ್ಲ. ಅದು ನಾವು ಸಾಹಿತ್ಯ ಅದನ್ನು ಪ್ರಯತ್ನಿಸಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ವಿಮರ್ಶಕರಾದರು ಸಾಹಿತ್ಯ ಪ್ರಿಯರು ಪುಸ್ತಕ ಪ್ರಿಯರು ಮಾಡಬೇಕು ಅದನ್ನು. ಸಾಹಿತ್ಯ ಅದು ನನ್ನ ಪ್ರಕಾರ ಸಾಹಿತ್ಯ ರಚನೆಯಲ್ಲಿ ಮಾಡಬೇಕು. ನನಗೆ ಒಂದು ಕೆಲಸ ಇದೆ, ಅದಂದರೆ ಪತ್ರಿಕೆ ನಡೆಸೋದು. ಅದ್ರ ಜೊತೆಗೆ ಈ ಕತೆ ಕಾದಂಬರಿ ಬರೆಯೋದು ಒಂದು ಕೆಲಸ ಇರುತ್ತೆ. ಇದನ್ನು ಬಿಟ್ಟು ನಾನು ಆ ಅನುವಾದ ಮಾಡೋದಕ್ಕೆ ಅನುವಾದಕರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಎಲ್ಲ ಶಕ್ತಿ ಅದಕ್ಕೆ ವ್ಯಯ ಆಗ್ಬಿಡುತ್ತೆ. ನನಗೆ ಯಾರಾದ್ರು ಡೆಲ್ಲಿಗೆ ಕರೆದ್ರೆ ಯಾಕೆ ಅಂತ ಕೇಳ್ತಾನೆ, ಭಾಷಣ ಮಾಡೋಕ್ಕೆ ಅಂತ ಹೇಳಿದ್ರೆ ಏನು ಭಾಷಣ ಮಾಡ್ಬೇಕು ಹೇಳಿ ಅಂತ ಹೇಳ್ತಾನೆ. ತುಂಬ ಕಷ್ಟ ನನಗೆ. ಅಲ್ಲಿ ಹೋಗ್ಬಿಟ್ಟು ನಿರರ್ಥಕವಾದ ರೀತಿಯಲ್ಲಿ ವೇಳೆಯನ್ನು ಕಳೆದು ಇಲ್ಲಿ ಬರೋದು ನನಗೆ ಆಗಲ್ಲ. ಯಾಕೆಂದರೆ ಇಷ್ಟೊಂದು ವರ್ಷ ನಾನು ಬದುಕಿದ ಮೇಲೆ ಅಲ್ಲಿ ಏನಾಗ್ಬೋದು ಅಂತ ಇಲ್ಲೇ ಊಹಿಸಬಲ್ಲೆ ನಾನು. ಅದಕ್ಕೆ ನಾನು ಸಾಹಿತ್ಯ ಆದರೂ ಸಾಹಿತ್ಯ ರಚನೆ ಮಾಡಬೇಕು ಹೊರತು ಅದರಲ್ಲಿ ಮಾಡೋಕ್ಕಾಗಲ್ಲ. ಯಾರು ಸಮಾಜದಲ್ಲಿ ಭಾಳ ಮುಖ್ಯವಾದ ಸ್ಥಾನದಲ್ಲಿರ್ತಾರೆ ಅವ್ರ ಪುಸ್ತಕವನ್ನು ಇಷ್ಟಪಡ್ತಾರೆ ಅವ್ರು ಮಾಡ್ಬೇಕಾದ ಕೆಲಸಗಳವಲ್ಲ. ನನಗೆ ಯಾರು ಹೇಳಿದ್ರು ನೀವು ನಿಮ್ಮ ಪುಸ್ತಕವನ್ನು ಇಂಗ್ಲೀಷ್ಗೆ ಆದರೂ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ. ಪ್ರಯತ್ನ ಪಡೋದಿಲ್ಲ, ನಾವು ಹೋಗ್ಬಿಟ್ಟು ಅವ್ರಿಗೆ ಹಂಟು ಮಾಡಲ್ಲ. ಈ ಯಾರು ನನ್ನ ಪುಸ್ತಕ ಇಂಗ್ಲೀಷಿಗೆ ಮಾಡ್ಬೋದು ಫ್ರೆಂಚಿಗೆ ಮಾಡ್ಬೋದು ಅಂದೇಳ್ಬಿಟ್ಟು ನಾನು ಅದೇ ಕೆಲಸ ಮಾಡಿ ಪೂರ್ತಿ ಹಾಳಬೇಕಾಗುತ್ತೆ. ಜೀವನಕ್ಕೆ ಸಾಹಿತ್ಯ ಸಿನಿಮಾ ಪತ್ರಿಕೆ ಎಲ್ಲ ಬೇಕಾದಾಗೇ ಸಂಗೀತ ಬೇಕಾಗಿರುತ್ತೆ, ಆಮೇಲೆ ಒಬ್ಬಂಡಿತನ ಬೇಕಾಗಿರುತ್ತೆ, ಯೋಚನೆ ಮಾಡಬೇಕಾಗಿರುತ್ತೆ. ಒಟ್ಟಿ ಮೇಲೆ ವಾಟ್ ಎವರ್ ಈಸ್ ಲಿವಿಂಗ್, ಯಾವುದು ಯಾವುದಕ್ಕೆ ಜೀವ ಇದೆ, ಯಾವುದು ನಿಮಗೆ ಸಂತೋಷ ಕೊಡ್ಬೋದು. ಒಂದು ಮರ ಕೆಲವು ಸಲ ನಿಮಗೆ ಮರ ಇಟ್ ಮೇ ಲುಕ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎಪಿಕ್, ಎಪಿಕ್ಕಿಂತ ಚೆನ್ನಾಗಿ ಕಾಣಿಸ್ಬೋದು. ಯಾರಿಗೆ ಗೊತ್ತು, ಒಂದೇ ಹತ್ರ ಇರೋ ಮರ ಚಿತ್ರ ವಿಚಿತ್ರವಾದ ಗ್ರಹಿಕೆಯನ್ನು ಹೊಂದಿರ್ಬೋದು, ಆತ್ಮವನ್ನು ಹೊಂದಿರ್ಬೋದು, ಜೀವ ಹೊಂದಿರ್ಬೋದು. ಅದು ಜೀವನದಲ್ಲಿ ಕ್ಯೂರಿಯಾಸಿಟಿ ಇದ್ದಾಗ ನೀವು ನನಗೆ ಸಾಹಿತ್ಯನೇ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪತ್ರಕರ್ತ ಪಿ ಲಂಕೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್. ನಾನು ವಿವಿಧ ಭಾರತಿ ಸದಾ ಕೇಳ್ತಾ ಇರ್ತೀನಿ. ಇಂಪಾದ ಹಾಡುಗಳಿಗಾಗಿ ನೀವು ಕೇಳ್ತಾ ಇರಿ ವಿವಿಧ ಭಾರತಿ 102.9 FM.
4: ಭಾವನೆಗಳು ಮನುಷ್ಯನನ್ನು ಬಂಧಿಸ್ತೀವೋ ಅಥವಾ ಮನುಷ್ಯನೇ ಭಾವನೆಗಳಲ್ಲಿ ಬಂದಿ ಆಗ್ತಾನೋ ಗೊತ್ತಾಗಲ್ಲ. ಆದರೆ ಮನುಷ್ಯನ ಆಚಾರ ವಿಚಾರ ಕಾರ್ಯ ಕೃತಿಗಳು ಭಾವನೆಗಳೊಂದಿಗೆ ಬೆಸಕೊಂಡಿರುತ್ತೆ ಅನ್ನೋದಂತೂ ಸತ್ಯ. ಭಾವನೆಗಳಿಲ್ಲದೆ ವ್ಯಕ್ತಿಯೇ ಇಲ್ಲ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಭಾವಲೋಕ ಇರುತ್ತೆ. ಅಲ್ಲಿ ಅವರ ಕಲ್ಪನೆ, ಕನಸು, ಆಸೆ, ವಿಚಾರ ಎಲ್ಲವೂ ಕೂಡ ಅಲ್ಲಿ ಜೀವ ತಳಿಯುತ್ತೆ. ಒಂದು ವೇಳೆ ಬುದ್ಧಿ ಮಾತ್ರದಿಂದಲೇ ಆಕಾಂಕ್ಷೆ ಚಿಂತನೆಗಳು ಹುಟ್ಟಿಕೊಂಡರೂ ಕೂಡ ಅವುಗಳಿಗೆ ನೀರೆರೆದು ಪೋಷಿಸೋದು ಮಾತ್ರ ವ್ಯಕ್ತಿಯ ಆ ಒಂದು ಭಾವ ಕಲ್ಪನೆ ಭಾವಧಾರೆ. ಭಾವನೆ ಮತ್ತು ಬುದ್ಧಿ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಅಂತೇಳಿ ಹೇಳ್ತಾರೆ. ಅವು ಪರಸ್ಪರ ಹೊಂದಿಕೊಂಡು ಕೆಲಸ ಮಾಡಿದ್ರೆ ಕಾರ್ಯ ಸುಗಮ ಆಗಿರುತ್ತೆ, ಮನಸ್ಸಿಗೆ ಹಿತ ಅಂತ ಹೇಳಿ ಅನಿಸುತ್ತೆ. ಆದರೆ ಭಾವನೆ ಮತ್ತು ಬುದ್ಧಿ ವಿರುದ್ಧ ದಿಕ್ಕಾದರೆ ಕೆಲಸಕ್ಕೆ ಅಡ್ಡಿ, ಮನಸ್ಸಿಗೆ ಗೊಂದಲ. ನಮ್ಮ ಬದುಕು ಸುಖವಾಗಿರಬೇಕು ಅಂತ ಹೇಳಿದ್ರೆ ಭಾವನೆಗಳ ನಿಯಂತ್ರಣ ಕೂಡ ಮುಖ್ಯ, ಹಾಗೆ ಬುದ್ಧಿಯ ಹತೋಟಿ ಎರಡೂ ಅವಶ್ಯಕ. ಭಾವನೆಯೇ ಬದುಕಾದರೂ ಕಷ್ಟ, ಅದೇ ರೀತಿ ಎಲ್ಲವನ್ನೂ ಬುದ್ಧಿಗೆ ಮೀಸಲಾಗಿಟ್ಟರೂ ಕೂಡ ಅದು ಸಲ್ಲದು. ಅವೆರಡರ ಸಮತೋಲನದ ಜೀವನ ಪ್ರೀತಿ ಸ್ನೇಹದಿಂದ ತುಂಬಿರುತ್ತೆ. ಪ್ರೀತಿ ಸ್ನೇಹ ಮೋಹ ಕೋಪ ಯಾವುದೇ ಒಂದು ಅತಿಯಾದರೂ ಕೂಡ ಈ ಭಾವನೆಗಳು ಮನಸ್ಸು ದಾರಿಯನ್ನು ತಪ್ಪಿಸ್ಬಿಡುತ್ತೆ. ಸರಿ, ಅದೆಲ್ಲ ಹತ್ತಟ್ಟಿಗೆ ಇರಲಿ. ಭಾವಲೋಕದೊಂದಿಗೆ ಸಾಗುವ, ಭಾವಗೀತೆಗಳೊಂದಿಗೆ ಸಾಗುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿದ್ಯಾಮೂರ್ತಿಯವರ ಧ್ವನಿಯಲ್ಲಿ HS ವೆಂಕಟೇಶ್ ಮೂರ್ತಿಗಳ ರಚನೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿಯವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್. ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಣಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿಯವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ

0: ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟ್ರಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ಧಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟ್ರಪತಿಗಳು ಯುದ್ಧ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟ್ರಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು PMVBRY ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನು ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/4 ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ UG ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ UG ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026 ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026 ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26 ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026 ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸೊರೆಂಗ್ 11 ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮನವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪ್ಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನ ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಗ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
7: ಕೇಳುಗುರಿ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು

0: ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
1: ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಪಿ ಎಸ್ ವಸಂತ ಅವರ ಧ್ವನಿಯಲ್ಲಿ ಸೂರುದ್ರಮೂರ್ತಿ ಶಾಸ್ತ್ರಿಯವರ ರಚನೆಯ ಈ ಒಂದು ಭಾವಗೀತೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಬೆಳಗಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾರ್ಯಾರಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅಂಥೇಳಿ ಒಮ್ಮೆ ನೋಡುವ. ಈ ಸಮಯದಲ್ಲಿ ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ, ಶುಭ ಮುಂಜಾನೆ ವಿವಿಧ ಭಾರತಿ ಕನ್ನಡ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು ಭೈರನಟ್ಟಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಆಕಾಶವಾಣಿಗೆ ಶುಭೋದಯ ಅಂಥೇಳಿ ಗಂಗಾವತಿ ಈರಣ್ಣ ಹೇಳ್ತಾ ಇದ್ದಾರೆ. ಬೋಪ ವೆಂಕಟೇಶ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಪ್ರಶಾಂತ್, ಸ್ನೇಹ, ಆರ್ಯ, ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ. ಹಾಗೆ ಶುಭ ಮುಂಜಾನೆ ಕಾರ್ಯಕ್ರಮಗಳೆಲ್ಲ ತುಂಬ

ಖುಷಿಯಾಗ್ತಾ ಇದೆ. ಪ್ರತಿಯೊಂದು ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರಲಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕವಿತಾ ಅವರು. ಧರ್ಮಣದನ್ನಿ ಮತ್ತು ಎಮ್ ಎಸ್ ಶೀಲಾ ಅವರ ಧರ್ಮಣದನ್ನಿ ಹೇಳ್ತಾರೆ, ಎಮ್ ಎಸ್ ಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬಂದ ಭಕ್ತಿಗೀತೆಯನ್ನು ಕೇಳಿ ಮನಸ್ಸಿಗೆ ತುಂಬ ಖುಷಿಯಾಯಿತು, ಅಪರೂಪದ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ನಿಲಯಕ್ಕೆ ಧನ್ಯವಾದ ಅಂಥೇಳಿ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದ ಮಧುಜಯವರ ಸಂದೇಶ ನಮ್ಮ ಹತ್ತ ಬಂದಿದೆ. ಹುಬ್ಬಳ್ಳಿಯಿಂದ ಹನುಮಂತಪ್ಪ ಅವರ ಸಂದೇಶ, ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿ ತಾಲೂಕಿನಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ರೂಪ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ವಿತ್ ಭಾರತಿ ಅಂಥೇಳಿ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಸಂಪತ್ ಕುಮಾರ್ ನೆಹರು ಕಾಲೋನಿ ಫಸ್ಟ್ ಕ್ಲಾಸ್ ಶಿರಾಳಕೊಪ್ಪದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ ಸರ್, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಅನುದಿನದ ಸಂಗಾತಿ ನಾನು ಎಸ್ ರಾಜು ಅಂಥೇಳಿ ಸಂದೇಶವನ್ನು ಕಳಿಸಿ ಚಿಕ್ಕ ಅಂಕನಹಳ್ಳಿಯಿಂದ ಇವರ ಸಂದೇಶ ನಮ್ಮ ಹತ್ತ ಬಂದಿದೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಅಂಬುಜಾ ಮೊಳಕೇಡ್ಕರ್ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ಭಕ್ತಿಯ ಮಾತು ವಿಚಾರಗಳು, ಸುಧಾಮ ಮೀರಾಬಾಯಿ ಅವರ ಭಕ್ತಿ ಎಂಥ ಚಂದ ಎಂಥ ಅಂದ, ಶಾರದಮ್ಮ ಈ ಒಂದು ಭಕ್ತಿಗೀತೆ, ಕೃಷ್ಣ ಎಂದರೆ ಭಯವಿಲ್ಲ ಹಾಗೂ ಈ ಥರ ಭಕ್ತಿಗೀತೆಗಳನ್ನು ಕೇಳಿ ಮನಸ್ಸಿಗೆ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದಗಳು ನಿಲಯಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಗಣೇಶನ್ ಅವರ ಸಂದೇಶ ನಮ್ಮ ಹತ್ತಿರ ಬಂದಿದೆ, ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ನೆಲ ರಾಮಮೂರ್ತಿ ವಿಜಯನಗರದಿಂದ, ಚಂದ್ರಪತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಚಲನಚಿತ್ರದಿಂದ ಆಯ್ದ ಭಕ್ತಿಗೀತೆಗಳಲ್ಲಿ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ಈ ಗೀತೆ ನನಗೆ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಗಂಗಾವತಿಯಿಂದ ನಾಗರಾಜ್ ಹೇಳ್ತಾ ಇದ್ದಾರೆ, ಕೃಷ್ಣನ ಶ್ರೀಕೃಷ್ಣನ ಭಕ್ತಿಯ ಹಾಡುಗಳು ಮನಸ್ಸಿಗೆ ನವ ಉಲ್ಲಾಸವನ್ನು ನೀಡ್ತು, ಧನ್ಯವಾದಗಳು ನಿಲಯಕ್ಕೆ ಅಂಥೇಳಿ. ಎಂಥ ಚಂದದ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿದ್ರಿ ಶುಭ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಭಕ್ತಿಗೀತೆಗಳು ಮನಸ್ಸೂರುಗೊಳ್ತು, ಧನ್ಯೋಸ್ಮಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಸಂಖ್ಯೆ 681 ಕೊನೆಗೊಳ್ಳುತ್ತೆ. ಇವರು ತಮ್ಮ ಹೆಸರನ್ನು ಮತ್ತು ಊರನ್ನು ತಿಳಿಸಿಲ್ಲ, ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಹಾಗೂ ನಿಮ್ಮ ಪ್ರೀತಿಯ ಊರಿನ ಹೆಸರು ಇರಲಿ. ಗಾನಾಸುಮ ಪಟ್ಟ ಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ಕನ್ನಡ ಚಿತ್ರದೊಳಗಿನ ಅಪರೂಪದ ಕೃಷ್ಣನ ಕುರಿತ ಹಾಡುಗಳು ತುಂಬ ಸುಮಧುರವಾಗಿತ್ತು, ಭಕ್ತಿಯ ಉತ್ಕಟತೆಯನ್ನು ಹೆಚ್ಚಿಸಿಬಿಡ್ತು, ನಿಜಕ್ಕೂ ತುಂಬ ಸಂತೋಷವಾಯಿತು, ಧನ್ಯವಾದಗಳು ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಕೇಳ್ತಾ ಇದ್ದೀನಿ, ವಿವಿಧ ಭಾರತಿಗೆ ಶುಭೋದಯ ಅಂಥೇಳಿ. ವಿದ್ಯಾರಣ್ಯಪುರದಿಂದ ರಾಮ್ಪ್ರಸಾದ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಮೇಶ್ ಎಸ್ ಚೌಗಲ ರಾಯಬಾಗ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ರಾಜುಕುಮಾರ್ ರುಕ್ಮಿಣಿ ಕುಮಾರ್ ಮತ್ತು ಮನೆಯವರ ಸಂದೇಶ, ನಮ್ಮ ಸಂಗಡ ವಿವಿಧ ಭಾರತಿ ಇದೆ, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕ್ಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ವಿವಾಟೆಕ್ 2026ರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಬಿಂಬಿಸಿದ್ದಾರೆ. ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಂದು ಸಂಜೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾಲೋಚನಾ ಸಭೆ ಜರುಗಲಿದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ 2.0 ಯೋಜನೆಯಡಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರಂತೆ ಯೋಜನೆಯ ಮಾರ್ಗಸೂಚಿಗಳ ಅನ್ವಯ ವಸತಿರಹಿತ ಫಲಾನುಭವಿಗಳ ಸಮೀಕ್ಷೆ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಆಸಕ್ತರು ಯೋಜನೆಯ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಲು ಇದೇ 30ರ ಒಳಗೆ ಕೇಂದ್ರ ಸರ್ಕಾರದ ಆನ್ಲೈನ್ ಪೋರ್ಟಲ್ನಲ್ಲಿ ದಾಖಲಾತಿಯೊಂದಿಗೆ ಪುರಸಭೆ ವಸತಿ ಶಾಖೆಯ ಸಿಬ್ಬಂದಿಯನ್ನು ಸಂಪರ್ಕಿಸಬಹುದಾಗಿದೆ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಉನ್ನತ ಮಟ್ಟದ ಪರಿಶೀಲನಾ ಸಭೆ ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ಣಯಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರ ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟಗಳನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಪುನರುಚ್ಚರಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿನಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲದ ಮಿತಿಯನ್ನು ಒದಗಿಸಲಾಗಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM ನಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೀವದೇಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ನಾನಿನ ಬೆಡದಾರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆ ಇದು. ಸಿ ಅಶ್ವತ್ಥ ಅವರ ಸಂಗೀತವಿದೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

0: of routes has improved significantly. Now we can travel long distances much more quickly, and connectivity to villages has also improved. Therefore, we are very happy.
1: Today, under Prime Minister Narendra Modi's leadership, Ashtalakshmi, the 8 states of the Northeast, are writing a new story of development. Suparna Saikya, Akashwani News, Delhi.
2: The United States has lifted its maritime blockade on vessels entering and leaving Iranian ports and coastal areas. U.S. Central Command has said that all enforcement operations have been halted in line with President Donald Trump's directive. And in hockey, India defeated Uruguay 3-2, registering their third consecutive win in the FIH Women's Nations Cup in New Zealand yesterday. With this victory, India stormed into the semi-finals by finishing on top of Pool A. India will now face Chile in the semis tomorrow. And now, for a look at today's newspapers, it's over to Tanvi Khurana.
3: Thank you, Sunil. The signing of the peace accord between the U.S. and Iran finds front-page coverage in dailies today. Trump Pezeshkian signed preliminary peace accord, headlines the Statesman, while the Indian Express headline reads, deal ending war gives Iran critical economic lifeline. The Times of India leads with the headline, Versailles the second, Trump rushes where historians would dread to tread. In Paris, Prime Minister Modi has asserted that AI, that is artificial intelligence, means all-inclusive for us and dubbed India a tech hub, writes the Asian Age. And finally, the Indian Express reports that a massive 1,200-year-old oak tree in Sherwood Forest in Nottinghamshire, England, which is said to have once sheltered Robin Hood, has died. And with that, it's back to you, Sunil.
2: Thank you, Tanvi. And now, before we end the bulletin, the headlines once again. Prime Minister Narendra Modi says India is emerging as a trusted and stable partner to the world amid global uncertainty and disruption. Prime Minister Modi to disburse incentives worth 2,400 crore rupees under Pradhan Mantri Vikasit Bharat Rozgar Yojana in New Delhi today. Government approves large-scale procurement of pulses and oil seeds at minimum support price for Tamil Nadu, Gujarat, Uttar Pradesh and Haryana. President Draupadi Murmu to attend program marking International Sickle Cell Day in Omkareshwar, Madhya Pradesh today. U.S. lifts naval blockade of Iranian ports as part of agreement between the two countries. And in hockey, India beat Uruguay 3-2, registering their third consecutive win to storm into semi-finals of FIH Women's Cup in New Zealand. And with that, we end the morning news. Have a nice day.
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು
5: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ
4: ಎಂಥ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು 2 ವರ್ಷ ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
7: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ ಅವಳು ನಾಳೆಯ ತಾಯಿ ಈ ಜಗತ್ತಿನ ಕಣ್ಣು ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ 1,00,000 ರೂಪಾಯಿ ಬಹುಮಾನ ಗೆಲ್ಲಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com
9: ಸ್ನೇಹಿತರೆ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಮುಸುಕು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿತ್ರ ಧ್ವನಿಯಾಗಿದ್ದರು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮಹಾಕ್ಷತ್ರಿಯ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಕಣ್ಣುಗಳಿಗೆ.
1: ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಹಾಗೆ ವೈಕುಂಠಪುರದಲ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಎಸ್ ಎಸ್ ತಮನ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಗೇಮೇಕ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ವ್ಯಾಸರಾಜ್ ಮತ್ತು ಮಾನಸ ಹೊಳ್ಳ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಗೀತೆಗಳ ಮೆರವಣಿಗೆ ಕೂಡ ಸಾಗ್ತಾ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಗೀತಾ ಚಿತ್ರದ ಗೀತೆಯನ್ನು ಕೇಳಿದ್ರೆ ಅನನ್ಯ ಭಟ್ ಮತ್ತು ರಾಜೇಶ್ ಕೃಷ್ಣನ್ ಧ್ವನಿಯಾಗಿದ್ರು. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅನೂಪ್ ರೂಬಿನ್ ಅವರ ಸಂಗೀತವಿತ್ತು. ಗುಡ್ ಮಾರ್ನಿಂಗ್, ವಿವಿಧ ಭಾರತಿ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂಥೇಳಿ ಮಲ್ಲೇಶ್ವರ ಕಡೂರಿನಿಂದ ಹೋಟೆಲ್ ಮಂಜಣ್ಣ ಮತ್ತೆ ಮನೆಯವರ ಸಂದೇಶ, ಹಾಗೆ ಮೈಸೂರು ಮಲ್ಲಿಗೆ ಚಿತ್ರದ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಮಂಜುಳಾ ಎಂ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ನೋಡಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ನಾದೋಪಾಸನೆ ಕಾರ್ಯಕ್ರಮ ಹಾಗೆ ಶ್ರೀಕೃಷ್ಣನ ಕುರಿತ ಮೂಡಿಬಂತ ಭಕ್ತಿಗೀತೆಗಳು ಮನಸ್ಸಿಗೆ ತುಂಬ ಖುಷಿಯಾಯಿತು. ಹಾಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಿ ಲಂಕೇಶ್ ಅವರ ನೇರ ನುಡಿಗಳು ಇಷ್ಟವಾಯಿತು, ಭಾವಗೀತೆಯೆಲ್ಲ ಸೂಪರ್, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ವರಲಕ್ಷ್ಮಿ ಪೀಣ್ಯಾದಿಂದ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಸರ್, ಇಂದು ಕಾರಣಾಂತರಗಳಿಂದ ವಿವಿಧ ಭಾರತೀಯ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಲು ಆಗಲೇ ಇಲ್ಲ, ಭಾವಗೀತೆ ಅಗಣಿತ ತಾರ ಗಣಗಳ ನಡುವೆ ಕೇಳಿ ತುಂಬ ಖುಷಿಯಾಯಿತು, ನಮ್ಮ ಶಾಲೆಯಲ್ಲಿ ಕಲಿತ ಕವನ ಇದು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ರಮೇಶ್ ಎಸ್ ಚೌಗಲ ಮಂಟೂರ ರಾಯಭಾಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಕೌಡ್ಲೆ ರವಿ ಅಂಜನಾನಗರದಿಂದ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ಸುಂದರವಾದ ಗೀತೆಗಳಿದೆ, ಇವನ್ನೆಲ್ಲ ಎಲ್ಲಿ ಮುಚ್ಚಿಟ್ಟಿದ್ರಿ ವಿವಿಧ ಭಾರತಿಯಲ್ಲಿ ಅಂತೇಳಿ ರಾಣಿಯವರ ಸಂದೇಶ ಹೇಳ್ತಾ ಇದೆ. ಪೂರ್ಣಿಮಾ ಮೇಸ್ರಿ ನಾರಾಯಣಪುರ ಧಾರವಾಡದಿಂದ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಾವು ನಿಮ್ಮ ಜೊತೆನಲ್ಲೇ ಬರ್ತಾ ಇದ್ದೀವಿ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಪ್ರಸಾರವಾಗುತ್ತೆ ಕೀರ್ತನಾ ವಿಜಯಕುಮಾರ್ ಅವರ ಧ್ವನಿಯಲ್ಲಿ ಭಾನು ವೆಡ್ಸ್ ಭೂಮಿ ಚಿತ್ರದ ಗೀತೆ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ನೀಲ್ ಎಂ ಅವರ ಸಂಗೀತವಿದೆ.

0: ಕೇಳುಗರಿ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
1: ಸಮಯ 8:59:38 ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ ಅಂತೇಳಿ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಈ ಹೊತ್ತಿನಲ್ಲಿ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

9:01 ಆರು ಸೆಕೆಂಡ್ಗಳಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಮುಚ್ಚಿನಂಥ ಮಾತು ಅಂತ ಹೇಳಿ ಹೇಳ್ತಾರಲ್ಲ, ಆ ಮಾತಿನೊಂದಿಗೆ ಇವತ್ತು ಸಾಗಬೇಕು ಅಂತ ಹೇಳಿ ಅನ್ನಿಸ್ತು. ಆಂಡ್ರೂ ಕಾರ್ನಿಗೆ ಹೇಳ್ತಾರೆ, ಪೊಕ್ಕಟ್ಟೆ ಸದಸ್ಯವುಳ್ಳಂತಹ ಪುಸ್ತಕಾಲಯದಂತಹ ಪ್ರಜಾಪ್ರಭುತ್ವದ ತೊಟ್ಟಿಲು ಈ ಭೂಮಿಯ ಮೇಲೆ ಮತ್ತೊಂದಿಲ್ಲ ಅಂತೇಳಿ ಹೇಳ್ತಾರೆ. ಅಂತಸ್ತು, ಶ್ರೀಮಂತಿಕೆ ಅಥವಾ ಅಧಿಕಾರ ಇದ್ಯಾವುದನ್ನೂ ಗಣನೆಗೆ ತಂದುಕೊಳ್ಳದಂತಹ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅದು ಯಾವ ಸಾಮ್ರಾಜ್ಯ ಅಂತ ಹೇಳ್ತೀರಾ? ಅಕ್ಷರ ಸಾಮ್ರಾಜ್ಯ. ಐಶ್ವರ್ಯಕ್ಕಿಂತ ಅರಿವೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಐಶ್ವರ್ಯ ನಶ್ವರ, ಅರಿವು ನಿರಂತರ ಅಂಥೇಳಿ ಸಾಕ್ರೆಟಿಸ್ ಹೇಳ್ತಾರೆ. ಪುಸ್ತಕಾಲಯಗಳನ್ನು ಸ್ಥಾಪಿಸೋದಕ್ಕೆ ಒಂದಿಷ್ಟು ಹಣ ಖರ್ಚಾಗುತ್ತೆ ನಿಜ, ಆದರೆ ಪುಸ್ತಕಾಲಯಗಳಿಲ್ಲದ ದೇಶಗಳು ದುರಹಂಕಾರಿ ನಾಯಕತ್ವದ ದುರಾಡಳಿತಕ್ಕೆ ಸಿಕ್ಕಾಗ ಉಂಟಾಗ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ತಗಲುವ ಖರ್ಚಿನ ಮುಂದೆ ಪುಸ್ತಕಾಲಯಗಳ ಖರ್ಚು ತೀರಾ ಅತ್ಯಲ್ಪ ಅಂಥೇಳಿ ವಾಲ್ಟರ್ ಕಾಂಕ್ರೀಟ್ ಹೇಳ್ತಾರೆ. ಪುಸ್ತಕವಿಲ್ಲದ ಮನೆ ಆತ್ಮವಿಲ್ಲದ ದೇಹ ಇದ್ದ ಹಾಗೆ ಅಂಥೇಳಿ ಮಾರ್ಕಸ್ ಟುಲಿಯಸ್ ಸಿಸೇರೋ ಹೇಳ್ತಾರೆ. ಅರೆ, ಎಷ್ಟೆಷ್ಟು ವಿಚಾರಣೆ ಮಾಡ್ತಕ್ಕಂತಹ ಆ ಒಂದು ಪದಗಳಲ್ವಾ? ಯಾಕೆ ಇಷ್ಟೆಲ್ಲ ಮಾತಾಡಬೇಕಾಯ್ತು ಇವತ್ತು ಅಂತೇಳಿ ಹೇಳ್ತೀರಾ? ಯೋಚನೆ ಏನು ಮಾಡೋಕ್ಕೆ ಹೋಗಬೇಡಿ, ನಾನೇ ಹೇಳ್ತೇನೆ.

ಸಿದ್ಲಿಂಗೋಚಿತ ಗೀತೆಯನ್ನು ಕೇಳಿದ್ರಿ. ಅನುರಾಧ ಭಟ್ ಧ್ವನಿಯಾಗಿದ್ರು. ಅರಸುವಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಲಿನ್ ಅವರ ಸಂಗೀತವಿತ್ತು. ಚಿತ್ರ ಅವರ ಧ್ವನಿಯಲ್ಲಿ ಗಂಧದ ಗುಡಿ ಭಾಗ 2 ಚಿತ್ರದ ಗೀತೆಯನ್ನು ಇವಾಗ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು

ಹೇಳ್ತಾರೆ, ಪುಸ್ತಕವನ್ನು ಸುಡುವವರ ಗುಂಪಿಗೆ ನೀವು ಸೇರಬೇಡಿ, ಸಬೂತನ್ನು ಸುಟ್ಟರೂ ಕೂಡ ಸತ್ಯವನ್ನು ಸುಡಲಾಗಕ್ಕೆ ಸಾಧ್ಯವಿಲ್ಲ. ನೀವು ಯಾವುದೇ ಸಾಕ್ಷಿಯನ್ನು ಸುಡ್ಬೋದು, ಆದರೆ ಸತ್ಯವನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ. ಪುಸ್ತಕಾಲಯ ಅಂತ ಹೇಳಿದ್ರೆ ಪ್ರತಿಯೊಂದು ಪುಸ್ತಕವನ್ನು ಹಿಂಜರಿಯದೆ ಓದಿ ಅದರಲ್ಲಿರ್ತಕ್ಕಂತಹ ಜಗತ್ತು ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಡಿ ಅಂತೇಳಿ ಹೇಳ್ತಾರೆ. ಏನಕ್ಕೆ ಇಷ್ಟೆಲ್ಲ ಮಾತಾಡಿದ್ವಿ ಇವತ್ತು ಗೊತ್ತಾ ಸ್ನೇಹಿತರೆ? ಇವತ್ತು ರಾಷ್ಟ್ರೀಯ ಓದುವ ದಿನ. ಭಾರತದಲ್ಲಿ ಪ್ರತಿ ವರ್ಷ ಜೂನ್ 19ನೇ ತಾರೀಕು ರಾಷ್ಟ್ರೀಯ ಓದುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಶೇಷ ದಿನವನ್ನು ಏನಕ್ಕೆ ಮಾಡ್ತೀವಿ ರಾಷ್ಟ್ರೀಯ ಓದುವ ದಿನ ಅಂತೇಳಿ ಹೇಳಿದ್ರೆ ಗೊತ್ತಾ, ಭಾರತದಲ್ಲಿ ಗ್ರಂಥಾಲಯ ಚಳುವಳಿಯ ಪಿತಾಮಹ ಅಂತ ಕರೆಯಲ್ಪಡ್ತಕ್ಕಂಥ ದಿವಂಗತ ಪಿ ಎನ್ ಪಣಿಕ್ಕರ್ ಅವರ ಗೌರವಾರ್ಥವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ರಾಷ್ಟ್ರೀಯ ಓದುವ ದಿನ. ಕೇರಳದಲ್ಲಿ ಗ್ರಂಥಾಲಯ ಜಾಲವನ್ನು ನಿರ್ಮಿಸುವ ಮೂಲಕ ಸಾಕ್ಷರತೆಗೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಪಿ ಎನ್ ಪಣಿಕ್ಕರ್ ಅವರ ಗೌರವಾರ್ಥವಾಗಿ ಈ ದಿನ ರಾಷ್ಟ್ರೀಯ ಓದುವ ದಿನ. ಓದ್ತಕ್ಕಂಥದ್ದು ಒಂದು ಕಲೆ ಕೂಡ, ಹಾಗೆ ಓದ್ತಕ್ಕಂಥದಕ್ಕೆ ಶಕ್ತಿ ಬೇಡ, ಮನಸ್ಸು ಬೇಕು. ಪುಸ್ತಕದಂತಹ ನಿಷ್ಠಾವಂತ ಗೆಳೆಯ ಈ ಜಗತ್ತಿನಲ್ಲಿ ನೀವು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂತೇಳಿ ಹೇಳ್ತಾರೆ ಅರ್ನೆಸ್ಟ್ ಹೆಮಿಂಗ್ವೇ ಅವರು.

ಶ್ರೀರಾಮ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅವಿನಾಶ್ ಶ್ರೀರಾಮ್ ಅವರ ಸಂಗೀತವಿತ್ತು. ಮೃಗಶಿರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ರವಿ ಬಸ್ರೂರವರ ಸಾಹಿತ್ಯ ಹಾಗೂ ಸಂಗೀತವಿದೆ. ಹರಿಚರಣ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ಸ್ನೇಹಿತರಿಗೆ, ರಾಷ್ಟ್ರೀಯ ಓದುವ ದಿನ ಜೂನ್ 19 ರಾಷ್ಟ್ರೀಯ ಓದುವ ದಿನ ಏನಕ್ಕಾಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಭಾರತದಲ್ಲಿ ಗ್ರಂಥಾಲಯ ಚಳವಳಿಯ ಪಿತಾಮಹ ಪಿ ಎನ್ ಪಣಿಕರ್ ಅವರ ಗೌರವಾರ್ಥವಾಗಿ ಇದನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಹಾಗೆ ಓದುವುದರ ಬಗ್ಗೆ ಮಹಾಮಹಿಮರು ಮಹಾತ್ಮರು ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಹಣದ ಕೊರತೆ ಇದ್ದಾಗ ಪುಸ್ತಕಗಳು ನಿಮಗೆ ಜೊತೆ ನೀಡುವ ಹಾಗೆ, ಪುಸ್ತಕಗಳ ಕೊರತೆ ಇದ್ದಾಗ ಹಣ ನಿಮಗೆ ಜೊತೆ ನೀಡಲಾರದು ಅಂತೇಳಿ ಹೇಳ್ತಾರೆ. ಓದಿನಿಂದ ಬಲದ ಅರಿವು, ಬಲದ ಅರಿವು ಬರವಣಿಗೆಯ ಮೂಲ, ಬರವಣಿಗೆಯಿಂದೇ ಇತರರ ಮೇಲೆ ಪ್ರಭಾವ, ಪ್ರಭಾವದಿಂದಲೇ ಬದಲಾವಣೆ, ಬದಲಾವಣೆಯನ್ನು ಬಯಸ್ತಾ ಇರೋದೇ ಜೀವನ ಅಂತೇಳಿ ಹೇಳ್ತಾರೆ ಜೇನ್ ಎವರ್ಷೆಡ್ ಅವರು. ಹಾಗೆ ಜಾರ್ಜ್ ಲೂಯಿಸ್ ಬೋರ್ಜಸ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಸ್ವರ್ಗ ಹೇಗಿರುತ್ತೆ ಅಂಥೇಳಿ ಊಹಿಸಿಕೊಂಡ್ರೆ ಅದೊಂದು ಪುಸ್ತಕಾಲಯ ಇದ್ದ ಹಾಗೆ ಕಾಣಿಸುತ್ತೆ ನನಗೆ ಅಂತೇಳಿ ಹೇಳ್ತಾರೆ. ನೋಡಿ, ಪುಸ್ತಕದ ಬಗ್ಗೆ, ಓದಿನ ಬಗ್ಗೆ, ಅವರವರ ಶ್ರೇಷ್ಠ ನುಡಿಗಳು

ಆಗಿದೆ ಅಂತ ಹೇಳಿದ್ರೆ 1926 ತಮ್ಮ ಸ್ವಂತ ಊರಿನಲ್ಲಿ ಮೊದಲ ಗ್ರಂಥಾಲಯವನ್ನು ಸ್ಥಾಪಿಸ್ತಾರೆ ಪಿ ಎನ್ ಪಣಿಕರ್ ಅವರು. ನಂತರ ಕೇರಳದಾದ್ಯಂತ ಸಂಚಾರ ಮಾಡಿ ಜನರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸೋದಕ್ಕೆ ಸುಮಾರು 47 ಸ್ಥಳೀಯ ಗ್ರಂಥಾಲಯಗಳನ್ನು ಆರಂಭ ಮಾಡ್ತಾರೆ ಪಿ ಎನ್ ಪಣಿಕರ್ ಅವರು. ಅವರ ಪ್ರಯತ್ನದಿಂದ ರೂಪುಗೊಂಡಂತಹ ಗ್ರಂಥ ಸಂಗಮ ಸಂಸ್ಥೆ ಯುನೆಸ್ಕೋ ಪ್ರಶಸ್ತಿ ಕೂಡ ಪಡೆದುಕೊಂಡಿದೆ. ಅವರ ನಿಧನದ ನಂತರ ಅಂದರೆ ಜೂನ್ 19, 1995 ನಂತರ ಕೇರಳ ಸರ್ಕಾರ ಜೂನ್ 19 ಓದುವ ದಿನವನ್ನಾಗಿ ಘೋಷಣೆ ಮಾಡುತ್ತೆ. ನಂತರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ದಿನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಕರೆ ನೀಡುತ್ತಾರೆ. ಹಾಗಾಗಿ ಇಂದು ರಾಷ್ಟ್ರೀಯ ಓದುವ ದಿನ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ರಾಟ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ. ಅರ್ಜುನ್ ಎಪಿಯವರ ಸಾಹಿತ್ಯಕ್ಕೆ ಬಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ಎಲ್ ಅಬೌಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅದ್ವಿಕ್ ಅವರ ಸಂಗೀತವಿತ್ತು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: 9:40:30 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ರಾಷ್ಟ್ರೀಯ ಓದುವ ದಿನ. ಪಿ ಎನ್ ಪಣಿಕರ್ ಅವರ ಗೌರವಾರ್ಥವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಓದುವ ದಿನ. ಸ್ನೇಹಿತರೆ, ಓದೋದು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸಹಾಯ ಮಾಡುತ್ತೆ ಕೂಡ. ನಿಯಮಿತವಾದ ಓದುವಿಕೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ಶಬ್ದಕೋಶವನ್ನು ಅಭಿವೃದ್ಧಿಪಡಿಸುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಕೇವಲ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಕೂಡ ಇರಬಹುದು, ಅದರಲ್ಲೂ ಕೂಡ ಭೌತಿಕವಾಗಿ ನಾವು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದಿದಾಗ ಅದರ ಒಂದು ಏಕಾಗ್ರತೆಯೇ ಬೇರೆ ಇರತಕ್ಕಂಥದ್ದು. ಒತ್ತಡದ ಜೀವನದಲ್ಲಿ ಪುಸ್ತಕಗಳನ್ನು ಓದೋದು ಉತ್ತಮ ಮನರಂಜನೆ ಕೂಡ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಇರ್ಬೋದು, ಇಂಟರ್ನೆಟ್ ಬಳಕೆ ಇರ್ಬೋದು, ಸಾಂಪ್ರದಾಯಿಕವಾಗಿ ಪುಸ್ತಕವನ್ನು ಓದತಕ್ಕಂಥ ಅಭ್ಯಾಸವನ್ನು ಕಡಿಮೆ ಮಾಡ್ತಾ ಇದೆ. ಆದರೆ ಡಿಜಿಟಲ್ ಮಾಧ್ಯಮದ ಹೊರತಾಗಿಯೂ ಕೂಡ ನಾವು ಭೌತಿಕವಾಗಿ ಪುಸ್ತಕವನ್ನು ಓದೋದು ಅಂತ ಹೇಳಿದ್ರೆ ಅದರ ಅನುಭವವೇ ಒಂಥರ ವಿಭಿನ್ನವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಕನ್ನಡ ಸಾಹಿತ್ಯ ಲೋಕ ಪಂಪ ರನ್ನರಿಂದ ಹಿಡಿದು ಕುವೆಂಪು, ಕಾರಂತರು, ಇಂದಿನ ನವ ಲೇಖಕರವರಿಗೆ ಅತ್ಯುತ್ತಮ ಕೃತಿಗಳನ್ನು ನೀಡಿದೆ. ಪುಸ್ತಕ ಅಂತ ಹೇಳಿದ್ರೆ ಅದೊಂದು ತೆರೆದ ಜಗತ್ತು, ಕೂತಲ್ಲೇ ಎಲ್ಲ ಜಗತ್ತನ್ನು ನೋಡ್ತಕ್ಕಂಥದ್ದು. ನಾನು ಓದಿದ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಪುಸ್ತಕ ಜಗತ್ತು. ನನ್ನ ಕುತೂಹಲವನ್ನು ತೀರಿಸಿಕೊಳ್ಳುತ್ತಾ ಮಿಕ್ಕ ಜೀವನವನ್ನು ಓದುತ್ತಾ ಓದುತ್ತಾ ಕಳೆಯೋದಕ್ಕೆ ನಾನು ಸಿದ್ಧ ಅಂತೇಳಿ ಹೇಳ್ತಾರೆ ಮಾಲ್ಕಮ್ ಎಕ್ಸ್ ಅವರು.

0: ವಜ್ರಮುಖಿ ಚಿತ್ರಗೀತೆಯನ್ನು ಕೇಳಿದ್ರೆ ಶಮಿತಾ ಮಲ್ನಾಡ್ ಧ್ವನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜ್ ಭಾಸ್ಕರ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ರ ಕಾರ್ಯಕ್ರಮ ಇಂದಿನ ವಿಶೇಷ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.
1: ಏನಿದೆ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
2: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ತಲೆ ಪೇಪರ್ ಸಿಗಲಿ ಸರ್, ಕತ್ತಲಲ್ಲಿ ಗೆಜ್ಬಿಟ್ಟೆ ಸರ್.
3: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
4: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
5: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
6: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸ್ನೇಹಿತರೆ, ಇವತ್ತು ಪಿ ಎನ್ ಪಣಿಕರ್ ಅವರ ಗೌರವಾರ್ಥವಾಗಿ ರಾಷ್ಟ್ರೀಯ ಓದುವ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂದಿನ ಓದುಗ ನಾಳಿನ ನಾಯಕ ಅಂತಕ್ಕಂಥದ್ದು ಈ ದಿನದ ಮೂಲಮಂತ್ರವಾಗಿಬೇಕು. ರಾಷ್ಟ್ರೀಯ ಓದುವ ದಿನ, ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಕನಿಷ್ಠ ಸ್ವಲ್ಪ ಸಮಯವನ್ನಾದರೂ ಪುಸ್ತಕ ಓದಲಿಕ್ಕೆ ಮೀಸಲಿ.

ಮಾಡಬೇಕಿರುವ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಆ ಒಂದು ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಓದ್ತಕ್ಕಂಥ ಹವ್ಯಾಸ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ಸಮಾಜದ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುತ್ತೆ. ಮತ್ತಿನ್ನೊಂದು ವಿಚಾರ ಕೂಡ, ಓದುವಿಕೆ ನಮಗೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡುವುದು ಅಲ್ಲದೆ ನಮ್ಮ ಸಂವಹನ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿ ಹೇಳ್ತೀವಲ್ಲ, ಅದನ್ನು ಹೆಚ್ಚಿಸೋದಕ್ಕೆ ಮತ್ತು ಯಾವುದೇ ಒಂದು ವಿಚಾರದ ಬಗ್ಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ, ಭಾಷಾ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥ ಅತ್ಯಗತ್ಯವಾದ ಚಟುವಟಿಕೆಯಾಗಿದೆ ಈ ಓದು ಅಂತಕ್ಕಂಥದ್ದು. ಈ ಇಂಟರ್ನೆಟ್ ಅಂತರ್ಜಾಲವನ್ನು ಬಳಸುವ ಮೊದಲು ದೂರದರ್ಶನಕ್ಕೆ ಮುಂಚಿತವಾಗಿ ಜನ ಸಂವಹದ ಮಾಧ್ಯಮವಾಗಿ ಓದುವುದನ್ನು ಅವಲಂಬಿಸಿದರು, ದೂರದರ್ಶನಕ್ಕೂ ಮುಂಚೆ. ಆದರೆ ದಿನ ಕಳೆದಂತೆ ಓದುವ ಹವ್ಯಾಸ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಪುಸ್ತಕಗಳ ಮೇಲೆ ಪ್ರೀತಿಯನ್ನು ಹೆಚ್ಚಿಸೋದಕ್ಕೆ ಭಾರತದ ಗ್ರಂಥಾಲಯ ಚಳವಳಿಯ ಪಿತಾಮಹರಾದಂತಹ ದಿವಂಗತ ಪಿ ಎನ್ ಪಣಿಕರ್ ಅವರ ಪುಣ್ಯತಿಥಿಯಂದು ಅವರ ಸವಿ ನೆನಪಿಗಾಗಿ ರಾಷ್ಟ್ರೀಯ ಓದುವ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ವೈಯಕ್ತಿಕ ಸಾಮಾಜಿಕ ಬೆಳವಣಿಗೆಯ ಸಾಧನವಾಗಿ ಓದುವಿಕೆಯನ್ನು ಉತ್ತೇಜಿಸಬೇಕು, ಮತ್ತು ಅವರ ದೃಷ್ಟಿಕೋನ ಕೂಡ ಅದೇ ಆಗಿತ್ತು. ಓದುವ ಆನಂದವನ್ನು ಹೆಚ್ಚಿಸೋದಕ್ಕೆ, ಪುಸ್ತಕಗಳಲ್ಲಿ ಲಭ್ಯ ಇರತಕ್ಕಂತಹ ಜ್ಞಾನದ ಸಂಪತ್ತನ್ನು ಅನ್ವೇಷಣೆ ಮಾಡೋದಕ್ಕೆ, ಓದುವ ಒಂದು ಶಕ್ತಿಯನ್ನು ಗುರುತಿಸೋದಕ್ಕೆ ಇಂತಹ ಒಂದು ವ್ಯಕ್ತಿಗಳೇ ನಮಗೆ ಪ್ರೇರಣೆಯಾಗಿ ನಿಲ್ತಾರೆ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ,
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಈ ಹಿನ್ನೆಲೆಯಲ್ಲಿ ಲೇಹ್ನಲ್ಲಿ ಇಂದು ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ತುಂಗಭದ್ರಾ ಜಲಾಶಯದ ನೂತನ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮ ಇದೇ 25ರಂದು ಜರುಗಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭಾಗಿಯಾಗಲಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ದೇಶಕ್ಕೆ ಮುಂಗಾರು ಪ್ರವೇಶಿಸಿ 2 ವಾರಗಳು ಕಳೆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಪ್ರಸ್ತುತ ಮುಂಗಾರು ಕೊರತೆ ಪ್ರಮಾಣ ಶೇಕಡ 42ಕ್ಕೆ ಏರಿಕೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಚಲನ್ ಮೂಲಕ ದಾಖಲಾಗಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ದಂಡ ಪಾವತಿಗೆ ಶೇಕಡ 50ರಷ್ಟು ರಿಯಾಯಿತಿ ಘೋಷಿಸಲಾಗಿದ್ದು ಶುಲ್ಕ ಪಾವತಿಗೆ ವಿಶೇಷ ಕೌಂಟರ್ ತೆರೆಯಲಾಗಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್, ಕೆಎಸ್ಪಿ ಆಪ್, ಬಿಟಿಪಿ ಆಪ್, ಅಸ್ತ್ರಂ ಆಪ್ ಸೇರಿದಂತೆ ಹತ್ತಿರದ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ವಾಹನದ ನೋಂದಣಿ ಸಂಖ್ಯಾ ವಿವರ ಒದಗಿಸಿ ದಂಡವನ್ನು ಪಾವತಿಸಬಹುದಾಗಿದೆ. ಹುಬ್ಬಳ್ಳಿಯ ಅರ್ಬನ್ ಓಎಸ್ಎಸ್ ಮಾಲ್ನಲ್ಲಿ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಹಲಸು ಮೇಳ ಆಯೋಜನೆ ಮಾಡಿದೆ. ಹಿತ್ತಲಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಭಾರತ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡ 6ರಿಂದ 15ಕ್ಕೆ ಹೆಚ್ಚಿಸಿದ 1 ತಿಂಗಳಲ್ಲೇ ದೇಶದ ಚಿನ್ನದ ಆಮದು ಪ್ರಮಾಣ ಶೇಕಡ 70ರಷ್ಟು ಕುಸಿತ ಕಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶ

10:03 ನೀವೆಲ್ಲರೂ ಕಾಯ್ತಾ ಇರೋ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಹಾಗೂ ಹೃದಯಪೂರ್ವಕ ಸ್ವಾಗತ ಅಂತೇಳಿ ನಿಮ್ಮೊಂದಕ್ಕಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಹಳೆಯ ಗೀತೆಗಳನ್ನು ಕೇಳಿ ಆನಂದಿಸುವ ಈ ಸಮಯ 10:00 to 11:00 ಒಂದು ಗಂಟೆಯ ಅವಧಿ ಸುಂದರವಾದ ಮುದ್ದಾದ ಗೀತೆಗಳನ್ನು ಕೇಳ್ತಾ ಸಾಗಬೇಕು ಅಂಥೇಳಿ ಎಲ್ಲರೂ ಕಾಯ್ತಾ ಇದ್ದೀರಾ. ನಿಮಗೆ ನಿರಾಸೆಯಾಗಲಾರದು ಅಂಥೇಳಿ ಭಾವಿಸ್ತೀನಿ. ಸುಂದರವಾದ ಗೀತೆಗಳ ಗುಚ್ಛವೇ ನಮ್ಮಲ್ಲಿ ಇದೆ. ಆ ಗೀತೆಗಳಲ್ಲಿ ಒಂದೊಂದು ಮುತ್ತಿನಂತಹ ಗೀತೆಗಳನ್ನು ಆಸ್ವಾದಿಸ್ತಾ ಸಾಗುವ ಈ ಸಮಯದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ ಪ್ರಥಮವಾಗಿ ಮೂಡಿಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. 1970 ತೆರೆಕಂಡ ಚಿತ್ರ ಇದು. ಗೆಜ್ಜೆ ಪೂಜೆ, ಕಲ್ಪನಾ, ಲೀಲಾವತಿ, ಪಂಡ್ರಿಬಾಯಿ, ಅಶ್ವಥ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅಳಿಯಾಗಿಳಿಯ ಚಿತ್ರದಾಗಿದೆ ಪ್ರಸಾರವಾಯಿತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಲಿಂಗಪ್ಪ ಅವರ ಸಂಗೀತವಿತ್ತು. ಅಳಿಯಾಗಿಳಿಯ ಚಿತ್ರ ತೆರೆಕಂಡದ್ದು 1971 ಬಿ ಆರ್ ಪಂತಲು ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರ ಗಂಗಾಧರ್ ನರಸಿಂಹರಾಜು, ಆರ್ ನಾಗೇಂದ್ರರಾವ್, ಭಾರತಿ ಮೈನಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎರಡು ಗೀತೆಗಳನ್ನು ಕೇಳಿದ್ರಿ. ಇನ್ನೆರಡು ಗೀತೆಗಳು ಮೀಸಲಾಗಿರುತ್ತೆ, ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು. ಮೊದಲನೇದಾಗಿ ನೀವು ಕೇಳ್ತೀರಿ ನಾಂದಿ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ನಾಂದಿ ಚಿತ್ರ ತೆರೆ ಕಂಡದ್ದು 1964 ಡಾಕ್ಟರ್ ರಾಜ್, ಹರಿಣಿ, ಕಲ್ಪನಾ, ಬಾಲಕೃಷ್ಣ, ವಾದಿರಾಜ್ ಮುಂತಾದವರು ತಾರಾಗಣದಲ್ಲಿದ್ದರು. ಅದಾದ ಮೇಲೆ ನೀವು ಕೇಳ್ತೀರಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನಾಗೇಂದ್ರ ಅವರ ಸಂಗೀತವಿದೆ. ವೀರ ಸಂಕಲ್ಪ ಚಿತ್ರದ ಗೀತೆ 1964 ಈ ಚಿತ್ರ ಕೂಡ ತೆರೆ ಕಾಣ್ತು. ಹುಣಸೂರು ಕೃಷ್ಣಮೂರ್ತಿಗಳು ಮತ್ತು ಎಂ ಎಸ್ ಆಚಾರ್ಯ, ಬಿ ಎಂ ವೆಂಕಟೇಶ್, ಜಯಶ್ರೀ, ಲಕ್ಷ್ಮಿ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಚಿತ್ರದ ನಿರ್ದೇಶನ ಅಂದರೆ ವೀರ ಸಂಕಲ್ಪ ಚಿತ್ರದ ನಿರ್ದೇಶನ ಕೂಡ ಹುಣಸೂರು ಕೃಷ್ಣಮೂರ್ತಿಗಳದ್ದೇ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಪಿಬಿ ಶ್ರೀನಿವಾಸ್ ಮತ್ತು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. 1967 ತೆರೆ ಕಂಡ ಚಿತ್ರ ಇದು. ಒಂದೇ ಬಳ್ಳಿಯ ಹೂಗಳು ಕೆ ಎಸ್ ಅಶ್ವಥ್, ರಾಜಶಂಕರ್, ರಂಗ, ಬಿ ವಿ ರಾಧ, ಚಂದ್ರಕಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಎಸ್ ನಾಯಕ್ ಮತ್ತು ಎಂ ನಾಗೇಶ್ವರ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಒಂದೇ ಬಳ್ಳಿಯ ಹೂಗಳು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಸಂದೇಶಗಳು ಏನು ಹೇಳುತ್ತೆ, ನಮಗೂ ಕೂಡ ನಿಮ್ಮ ಮೇಲೆ ಭಾಳ ಸಿಟ್ಟಿದೆ, ನಮ್ಮ ಸಂದೇಶವನ್ನು ಓದೋದೇ ಇಲ್ವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸಂದೇಶಗಳನ್ನು ಓದ್ತಾ ಇದ್ರೆ ನಿಮಗೊಂದು ಮುದ್ದಾದ ಸುಂದರವಾದ ಅಪರೂಪದ ಗೀತೆಗಳನ್ನು ಕೇಳಿಸೋದಕ್ಕೆ ಸಮಯ ಸಾಕಾಗಲ್ವಲ್ಲ ಅನ್ನೋ ಒಂದು ಅಭಿಮಾನದಿಂದ ನಿಮ್ಮ ಸಂದೇಶಗಳನ್ನು ನಾವು ಒತ್ತಟ್ಟಿಗೆ ಇಟ್ಟಿದ್ದೇವೆ. 1 ಗಂಟೆಯ ಅವಧಿಯಲ್ಲಿ ಹಳೆಯ ಗೀತೆಗಳನ್ನು ಕೇಳಿ ಆನಂದಿಸಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ವಿಧಿವಿಲಾಸ ಚಿತ್ರದ ಗೀತೆ. ನಾಗೇಂದ್ರ ಮತ್ತು ಸರೋಜಿನಿಯವರ ಧ್ವನಿಯಲ್ಲಿದೆ. ಎಚ್ ಎಲ್ ನಾರಾಯಣ ರಾವ್ ಅವರ ಸಾಹಿತ್ಯಕ್ಕೆ ಟಿ ಪದ್ಮಿನಿ ಅವರ ಸಂಗೀತವಿದೆ. ವಿಧಿವಿಲಾಸ ಚಿತ್ರ ತೆರೆ ಕಂಡದ್ದು 1962. ಎಸ್ ವಿ ಮಹೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ವಿಧಿವಿಲಾಸ, ಡಾಕ್ಟರ್ ರಾಜ್, ಉದಯ್ಕುಮಾರ್, ಕೆ ಎಸ್ ಅಶ್ವಥ್, ನರಸಿಂಹರಾಜು, ಲೀಲಾವತಿ, ಹರಿಣಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗೆ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕರುಣಾಕರ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಲ್ ಆರ್ ಈಶ್ವರಿ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಕರುಳಿನಕರೆ ಚಿತ್ರ ಬೆಳ್ಳಿತೆರೆಯಲ್ಲಿ ಮೂಡಿಬಂದದ್ದು 1970 ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಆರ್ ನಾಗೇಂದ್ರ ರಾವ್, ಆರ್ ಎನ್ ಸುದರ್ಶನಂ, ಕಲ್ಪನಾ ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಓ ಮೇಡಮ್ ಮೆಲ್ಲಗೆ ಹೋಗಬೇಕು, ನಿಧಾನವೇನೆ ಪ್ರಧಾನ ಎನ್ನು ಮಾತು ಫಲಿತಾಪು.
1: ವಿವಿಧ ಭಾರತಿ 102.9 FM.
2: ಅಫ್ಫೋ, ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ಮೂಡಿ ಬಂದ ಚಂದದ ಗೀತೆ ಕಣ್ತೆರೋಣ ಚಿತ್ರದಾಗಿತ್ತು. ಎಸ್ ಜಾನಕಿ ಮತ್ತು ಎಲ್ಆರ್ ಈಶ್ವರಿ ಧ್ವನಿಯಾಗಿದ್ದರು. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕಣ್ತೆರೋಣು ಚಿತ್ರ ತೆರೆ ಕಂಡಿದ್ದು 1961 ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ರಾಜ್ಕುಮಾರ್, ಲೀಲಾವತಿ, ಬಾಲಕೃಷ್ಣ, ಜಿ ವಿ ಅಯ್ಯರ್, ನರಸಿಂಹರಾಜು, ರಾಜೇಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಇವಾಗ ಪ್ರಸಾರವಾಗುತ್ತೆ ತಂದೆ ಮಕ್ಕಳು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ತಂದೆ ಮಕ್ಕಳು ಚಿತ್ರ ತೆರೆ ಕಂಡದ್ದು 1971 ಶ್ರೀಕಾಂತ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಜಯಂತಿ, ಬಿ ಸರೋಜಾದೇವಿ, ಶ್ರೀನಾಥ್, ರಮೇಶ್, ವಿಜಯ್, ಕಲಾ ಮುಂತಾದವರು ತಾರಾಗಣದಲ್ಲಿದ್ದರು. ತಂದೆ ಮಕ್ಕಳು ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿವದಿಯ ಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವ 1979 ತೆರೆಕಂಡ ಚಿತ್ರ ಇದು ಸೀತಾರಾಮ. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಮಂಜುಳಾ, ಶಂಕರ್ನಾಗ್, ಸೂರ್ಯಕುಮಾರ್, ರಾಜಾನಂದ್, ಪ್ರಭಾಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಸೀತಾರಾಮ ಚಿತ್ರದ ಒಂದು ಸುಂದರ ಗೀತೆಯನ್ನು ಕೇಳ್ತಾ ಸಾಗುವ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಡಾಕ್ಟರ್ ಎಂ ಬಾಲಮುರಿ ಕೃಷ್ಣ ಮತ್ತು ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಮೂಡಿಬಂತು ಶ್ರೀ ರಾಘವೇಂದ್ರ ವೈಭವ ಚಿತ್ತದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಿಟ್ಟಿಬಾಬು ಅವರ ಸಂಗೀತವಿತ್ತು. ಶ್ರೀ ರಾಘವೇಂದ್ರ ವೈಭವ ಚಿತ್ರ ತೆರೆಕಂಡದ್ದು 1981 ಶ್ರೀನಾಥ್, ಲೋಕನಾಥ್, ಚಂದ್ರಕಲಾ, ಹೇಮಾ ಚೌಧರಿ ಮುಂತಾದವರು ತಾರಾಗಣದಲ್ಲಿದ್ದರು. ಬಾಬು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸುವರ್ಣ ಸೇತುವೆ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1982 ತೆರೆಕಂಡ ಚಿತ್ರ ಇದು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ಸುವರ್ಣ ಸೇತುವೆ. ವಿಷ್ಣುವರ್ಧನ್, ಆರ್ತಿ, ರಾಜಾನಂದ್, ಬೇಬಿರೇಖಾ, ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಹಳೆಯ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವುದಪ್ಪ ಅಂತ ಹೇಳಿದ್ರೆ ಮುಯ್ಯಿಗೆ ಮುಯ್ಯಿ ಚಿತ್ರದ್ದು. ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಮುಯ್ಯಿಗೆ ಮುಯ್ಯಿ ಚಿತ್ರ ತೆರೆ ಕಂಡದ್ದು 1978 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ಮಂಜುಳಾ, ವಿಷ್ಣುವರ್ಧನ್, ಆರ್ತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಅಷ್ಟೊತ್ತು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ನಡುವೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸಹ ರಾಹುಲ್ ಗಾಂಧಿ ಅವರಿಗೆ ಶುಭಾಶಯ ಕೋರಿದ್ದಾರೆ. ರಾಯಚೂರು ಕೃಷಿ ಇಲಾಖೆಯಿಂದ 2026-27 ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ರಸಗೊಬ್ಬರಗಳಾದಂತಹ ಯೂರಿಯಾ, ಡಿಎಪಿ, ಎಂಒಪಿ, ಎಸ್ಎಸ್ಪಿ ಮತ್ತು ಕಾಂಪ್ಲೆಕ್ಸ್ ದರಪಟ್ಟಿಯನ್ನು ನಿಗದಿ ಮಾಡಲಾಗಿದ್ದು, ನಿಗದಿತ ದರದ ಪ್ರಕಾರ ಜಿಲ್ಲೆಯ ರೈತರಿಗೆ ರಸಗೊಬ್ಬರವನ್ನು ಮಾರಾಟ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 28ರಿಂದ ಜುಲೈ 1ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ 5 ವರ್ಷದ ಒಳಗಿನ 74,622 ಮಕ್ಕಳಿಗೆ ಲಸಿಕೆ ನೀಡಲು ಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಭವನ್ ಸಿಂಗ್ ಮೀನಾ ಹೇಳಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 2 ದಿನಗಳ ಕಾಲ ಮೇಘಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಇಂದು ಮೇಘಾಲಯದ ರಿಭೋಯಿ ಜಿಲ್ಲೆಯ ಬೋರಿಂಗ್ಬೋಂಗ್ನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿನ ಅತಿದೊಡ್ಡ ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರಿಂದು ತಮ್ಮ ಚೊಚ್ಚಲ ರಾಜ್ಯ ಬಜೆಟ್ ಅನ್ನು ಮಂಡಿಸಿದರು. ಇದು ಅವರ 2.5 ದಶಕಗಳ ಶಾಸಕಾಂಗ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಸಚಿವರಾದ ಸತೀಶನ್ ಅವರು ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮತ್ತು 2026-27 ಪರಿಷ್ಕೃತ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಜೊನಾಥನ್ ಡೇವಿಡ್ 3 ಗೋಲುಗಳನ್ನು ಗಳಿಸುವ ಮೂಲಕ ಕೆನಡಾ ತಂಡ ಬಿ ಗುಂಪಿನಲ್ಲಿ ತನ್ನ ಮೊದಲ ವಿಶ್ವಕಪ್ ಪಂದ್ಯ ಜಯಿಸಿದೆ. ನಿನ್ನೆ ರಾತ್ರಿ ಕತಾರ್ ವಿರುದ್ಧ 6-0 ಅಂತರದ ಜಯದೊಂದಿಗೆ ನಾಕೌಟ್ ಸುತ್ತಿನಲ್ಲಿ ಕೆನಡಾ ತಂಡ ಸ್ಥಾನವನ್ನು ಪಡೆದುಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

0: ರಾಗ್ರಾಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:05 ಸಮಯವಾಗಿದೆ. ಶುಕ್ರವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನು ಕೇಳೋಣ. 11 ಹಂಗಾಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುದೇವ್ ಹೊಯ್ಸಳ ಚಿತ್ರದ ಹಾಡು. ಹರಿಚರಣ್ ಅವರ ಧ್ವನಿಯಲ್ಲಿದೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇದೆ. ಆದಿಪುರುಷ್ ಚಿತ್ರದ ಹಾಡನ್ನು ಕೇಳಿ ಶ್ವೇತಾ ಮೋಹನ್ ಹಾಗೂ ಕಾರ್ತಿಕ್ ಅವರ ಧ್ವನಿ. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ, ಅಜಯ್ ಮತ್ತೆ ಅಟಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಎರಡು ಹಾಡುಗಳ ನಂತರ ಮತ್ತಷ್ಟು ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ. 102.9 FM ವಿವಿಧ ಭಾರತಿ. ವಿವಿಧ ಭಾರತಿ ಅಂದರೆ ನಿಮ್ಮ ನಿತ್ಯದ ಸಂಗಾತಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ರೆ 11:25 ಸಮಯಾಗಿದೆ. ನೀವು ಕೇಳಿದ್ರಿ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಕಾಲಚಕ್ರ ಚಿತ್ರದ ಹಾಡು ನೀನೇ ಬೇಕು ಅನ್ನುವ ಗೀತೆ. ಕವಿರಾಜ್ ಅವರು ಈ ಹಾಡನ್ನ ಬರೆದಿದ್ರು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಗುರು ಕಿರಣ್ ಅವರು. ಅದಾದ್ಮೇಲೆ ನೀವು ಕೇಳಿದ್ರಿ ಹೇಳು ಬಾ ಕಾರಣ ಅನ್ನುವ ಹಾಡು ಒಂದೊಳ್ಳೆ ಲವ್ ಸ್ಟೋರಿ ಚಿತ್ರದ ಗೀತೆ. ವಾಸುಕಿ ವೈಭವ್ ಅವರು ಹಾಡನ್ನ ಹಾಡಿದ್ದು. ಸಾಹಿತ್ಯ ಪ್ರವೀಣ್ ಸುತಾರ ಮತ್ತು ಆಕಾಶ್ ಎಸ್ ಎನ್ ಜಾಧವ್, ಸಂಗೀತ ಸಂಯೋಜನೆ ಕೂಡ ಆಕಾಶ್ ಎಸ್ ಎನ್ ಜಾಧವ್ ಅವರದಾಗಿತ್ತು. ಇನ್ನು ನಿಹಾಲ್ ತಾರು ಅವರ ಧ್ವನಿಯಲ್ಲಿ ಕೇಳಿದ್ರೆ ಮುದ್ದು ಪೆದ್ದು ಅನ್ನುವ ಗೀತೆ, ಅದು ದಮಯನ ಚಿತ್ರದ ಹಾಡು. ನಿಹಾಲ್ ತಾರು ಮತ್ತು ನಿಂದಾ ಯು ನಾಯಕ್ ಅವರು ಹಾಡಿಗೆ ದನಿಯಾಗಿದ್ದರು. ಸಾಹಿತ್ಯ ವೆಂಕಟರಾಮ್ ಭಟ್, ಶಶಿಕಿರಣ ಅಣೇಕರ್ ಸಂಗೀತ ಸಂಯೋಜನೆ ಮಾಡಿದರು. ಕೀರ್ತನ ಬಲ್ಯ. ಆಮೇಲೆ ನೀವು ಕೇಳಿದ್ರಿ ಕಾಕ್ಟೇಲ್ ಚಿತ್ರದ ಹಾಡು ಮಳೆ ಮೋಡದ ಅನ್ನುವ ಹಾಡು, ಇದು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿತ್ತು. ಹೃದಯ ಶಿವ ಮತ್ತು ಸಿರಾಜ್ ಮಿರಾಜ್ ಸಾಹಿತ್ಯವನ್ನು ನೀಡಿದರು. ಲೋಕಿ ತವಸ್ಯ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಕೊನೆಯದಾಗಿ ಒಂದು ಹಾಡನ್ನು ಕೇಳ್ಬಿಡಿ, ಅದು ಅಂಬಾಸಡಾರ್ ಚಿತ್ರದ ಹಾಡು. ಸೋನು ಕಕ್ಕರ್ ಮತ್ತು ಫಯಾಸ್ ಖಾನ್ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. 11:30 ನಂತರ ಯಾವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ. ಯಾರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋಣ ನಾವು. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಖಳನಟ, ಹಾಸ್ಯ ಪೋಷಕ ಪಾತ್ರ, ಯಾವುದೇ ಪಾತ್ರ ಆದರೂ ಸರಿನೇ, ಜೀವ ತುಂಬಿ ನಟಿಸುವ ಕಲಾವಿದ, ಬಹುಭಾಷಾ ಪ್ರವೀಣ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಸೇರಿದ ಹಾಗೆ 11 ಭಾಷೆಗಳು, 300ಕ್ಕೂ ಹೆಚ್ಚು ಸಿನಿಮಾಗಳು, ಕಳೆದ 30 ವರ್ಷಗಳಿಂದ ಚಿತ್ರರಂಗದಲ್ಲಿ ನೆಲೆ ನಿಂತಿರುವ ನಟ ಆಶೀಶ್ ವಿದ್ಯಾರ್ಥಿ. ಆಶೀಶ್ ವಿದ್ಯಾರ್ಥಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತ ಆಶೀಶ್ ವಿದ್ಯಾರ್ಥಿಯವರನ್ನ ಕುರಿತಾದ ಒಂದಷ್ಟು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಚಿತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಕೋಟಿಗೊಬ್ಬ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಕೆ ಕಲ್ಯಾಣ್ ಅವರು ಹಾಡನ್ನ ಬರೆದಿದ್ರು, ದೇವ ಅವರ ಸಂಗೀತ ಹಾಡಿಗಿತ್ತು. ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ 19ನೇ ತಾರೀಕು ಜನ್ಮ ದಿನವನ್ನ ಆಚರಿಸಿಕೊಳ್ತಾ ಇರುವಂತಹ ಖಳನಟ, ಹಾಸ್ಯನಟ, ಪೋಷಕ ನಟ, ಯಾವುದೇ ಪಾತ್ರ ಆದರೂ ಸರಿ ಜೀವ ತುಂಬಿ ನಟಿಸುವಂತಹ ಕಲಾವಿದ, ಬಹುಭಾಷಾ ಪ್ರವೀಣ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿ ಬೆಂಗಾಲಿ ಹೀಗೆ 11 ಭಾಷೆಗಳಲ್ಲಿ 300 ಹೆಚ್ಚು ಸಿನಿಮಾಗಳು. ಕಳೆದ 30 ವರ್ಷಗಳಿಂದ ಭಾರತೀಯ ಚಿತ್ರರಂಗದಲ್ಲಿ ಮನೆ ಮಾತಾಗಿರುವಂತಹ ನಟ ಆಶಿಷ್ ವಿದ್ಯಾರ್ಥಿ. ಆಶಿಷ್ ವಿದ್ಯಾರ್ಥಿ ಅವರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಒಂದು ಗಂಭೀರವಾದ ಧ್ವನಿ ಮತ್ತು ಅವರದ್ದೇ ಆದಂಥ ಒಂದು ವಿಶಿಷ್ಟವಾದಂಥ ಮ್ಯಾನರಿಸಮ್. ಕಣ್ಣುಗಳಲ್ಲೇ ಕ್ರೌರ್ಯ ಇರಲಿ, ಮುಖದಲ್ಲಿ ವ್ಯಂಗ್ಯ ಇರಲಿ, ಅಥವಾ ಅವರು ಕೊಡುವಂಥ ಆ ಭಾವನೆಗಳು ಯಾವುದೇ ಪಾತ್ರಕ್ಕಾದರೂ, ವಿಲನ್ ಇರಬಹುದು, ಪೋಷಕ ಪಾತ್ರ ಇರ್ಬೋದು, ಹಾಸ್ಯ ಪಾತ್ರಕ್ಕೆ ತನ್ನದೇ ಆದಂಥ ಒಂದು ಕಳೆಯನ್ನು ಕೊಡುವಂಥ ಶಕ್ತಿ ಅವರ ನಟನೆಗೆ ಇದೆ. ಕೋಟಿಗೊಬ್ಬ ಸಿನಿಮಾದ ಮಾರ್ಕೋಸ್ ಪಾತ್ರ ಅದಕ್ಕೋಸ್ಕರನೇ ಇವತ್ತಿಗೂ ಕೂಡ ಸಾಕಷ್ಟು ಜನಕ್ಕೆ ನೆನಪಿದೆ. ಅವರು ಆಶಿಷ್ ವಿದ್ಯಾರ್ಥಿ ನಾಟಕರಂಗ ಅಂದರೆ ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು, ಹಾಗಾಗಿ ಅವರ ನಟನೆಯಲ್ಲಿ ಕೃತಕತೆ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಪಾತ್ರ ಎಂಥ ಕ್ರೂರವಾಗಿದ್ದರೂ ಕೂಡ ಅದಕ್ಕೆ ತಕ್ಕ ಒಂದು ನೈಜತೆಯನ್ನು ಕೊಡ್ತಾರೆ ತಮ್ಮ ಅಭಿನಯದಲ್ಲಿ. 1994 ದ್ರೋಹ್ಕಾಲ್ ಅನ್ನುವ ಹಿಂದಿ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಟ ಆಶಿಷ್ ವಿದ್ಯಾರ್ಥಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಚಿತ್ರದ ಹಾಡು ಕೇಳಿದ್ರಿ. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿ, ಗುರುಕಿರಣ್ ಅವರ ಸಂಗೀತ ಹಾಡಿಗಿತ್ತು. ಆಶಿಷ್ ವಿದ್ಯಾರ್ಥಿ

ಅವರು ಕನ್ನಡ ಚಿತ್ರರಂಗದಲ್ಲಿ 30 ವರ್ಷಗಳಿಂದನೂ ಕೂಡ ಸಕ್ರಿಯರಾಗಿದ್ದಾರೆ. ಕನ್ನಡದ ಟಾಪ್ ನಟರಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ರವಿಚಂದ್ರನ್, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಅವರ ನಟನೆ ಬಹಳ ವಿಶೇಷ. ಕೋಟಿಗೊಬ್ಬ ಸಿನಿಮಾದಲ್ಲಿ ಆಶೀಶ್ ವಿದ್ಯಾರ್ಥಿ ಅವರು ತಮ್ಮ ಕನ್ನಡ ಸಿನಿಮಾದ ಒಂದು ಮೈಲಿಗಲ್ಲು ಅಂತಾನೆ ಹೇಳುವಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾರೆ. ಒಂದು ಅಂತಾರಾಷ್ಟ್ರೀಯ ವಿಲನ್ ಡಾನ್ ಪಾತ್ರದಲ್ಲಿ ಅವರು ವಿಶೇಷವಾಗಿ ಗಮನ ಸೆಳೀತಾರೆ. ಈ ಪಾತ್ರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಇವರ ಒಂದು ಗಂಭೀರವಾದ ನೋಟ ಮತ್ತೆ ಗಹಗಹಿಸಿ ನಗುವಂತಹ ಆ ನಗು, ಖಡಕ್ ಧ್ವನಿ ಇವೆಲ್ಲ ಸಿನಿಮಾ ನೋಡ್ತಾ ಇದ್ದಾಗ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇವತ್ತಿಗೂ ಕೂಡ ಕನ್ನಡದ ಬೆಸ್ಟ್ ವಿಲನ್ಗಳಲ್ಲಿ ಆಶೀಶ್ ವಿದ್ಯಾರ್ಥಿಯವರ ಹೆಸರು ಕೇಳ್ತಾನೆ ಇರುತ್ತೆ. ಹಾಗೆಯೇ 2007ರಲ್ಲಿ ಬಂದಂಥ ಆ ದಿನಗಳು ಸಿನಿಮಾದ ಜಯರಾಜ್ ಪಾತ್ರ, ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನು ಆಧರಿಸಿದ ಈ ಸಿನಿಮಾದಲ್ಲಿ ಕೂಡ ಜಯರಾಜ್ ಪಾತ್ರಕ್ಕೆ ಆಶೀಶ್ ವಿದ್ಯಾರ್ಥಿ ಧ್ವನಿಯನ್ನು ಕೊಟ್ಟಿದ್ರು. ಇವರು ಖುದ್ದಾಗಿ ಸಿನಿಮಾದಲ್ಲಿ ತೆರೆ ಮೇಲೆ ಕಾಣಿಸ್ಕೊಳ್ಳದೇ ಇದ್ರೂ ಕೂಡ ಇವರ ಒಂದು ಗಂಭೀರವಾದ ಆ ರಗಡ್ ಧ್ವನಿ ಜಯರಾಜ್ ಪಾತ್ರಕ್ಕೆ ಜೀವ ತುಂಬಿತ್ತು. ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ಇವರ ಧ್ವನಿ ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಇನ್ನು ಆಕಾಶ್ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹಾಗೆ ರಮ್ಯಾ ಅವರ ಅಭಿನಯದ ಒಂದು ಕೌಟುಂಬಿಕ ಸಿನಿಮಾದಲ್ಲಿ ನಾಯಕಿಯ ಅಣ್ಣನಾಗಿ ಇವರ ಪಾತ್ರ ಜನರಿಗೆ ಬಹಳ ಇಷ್ಟ ಆಯಿತು. ಇದು ಬರೀ ಹೊಡೆದಾಟದ ಪಾತ್ರ ಅಷ್ಟೇ ಅಲ್ಲ, ಒಂದು ಶ್ರೀಮಂತ ವ್ಯಕ್ತಿ ತನ್ನ ತಂಗಿಯನ್ನು ಅತಿಯಾಗಿ ಪ್ರೀತಿಸ್ತಾ ಅವಳನ್ನು ನಿಯಂತ್ರಿಸುವ ಒಬ್ಬ ಗಂಭೀರ ಅಣ್ಣನ ಪಾತ್ರವನ್ನು ಇವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು. ಹಾಗೆ ಯಾರೇ ಕೋಗಾಡಲಿ ಸಿನಿಮಾದಲ್ಲಿ ಕೂಡ ಇವರು ಮುಖ್ಯ ವಿಲನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಪುನೀತ್ ಮತ್ತೆ ಆಶೀಶ್ ನಡುವಿನ ಸಾಕಷ್ಟು ಸನ್ನಿವೇಶಗಳು ಜನರಿಗೆ ತುಂಬಾ ಇಷ್ಟ ಆಗಿತ್ತು.

ಆಕಾಶ್ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಕುನಾಲ್ ಗಾಂಜಾವಲ್ ಅವರು ಹಾಡಿಗೆ ದನಿಯಾಗಿದ್ರು. ಭಾರತೀಯ ನಟ ಆಶಿಷ್ ವಿದ್ಯಾರ್ಥಿ ಅವರ ಜನ್ಮದಿನ, ಕಲಾಭಾರತಿ ಕಾರ್ಯಕ್ರಮ ಕೂಡ ಅವ್ರ ಬಗ್ಗೆನೇ ಸಾಕ್ತಾ ಇದೆ. ವಿಷ್ಣುವರ್ಧನ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಚಿತ್ರೀಕರಣದ ಸಂದರ್ಭದಲ್ಲಿನ ನೆನಪುಗಳನ್ನು ಆಶಿಷ್ ವಿದ್ಯಾರ್ಥಿ ಮಾಡಿಕೊಳ್ತಾರೆ. ಅಂದರೆ ಅವರ ಜೊತೆ ಕೆಲಸ ಮಾಡಿದಂಥ ಅನುಭವವೇ ಸುಂದರ ಅಂತ ಹೇಳ್ತಾರೆ. ಅಂದರೆ ಅವರು ವಿಷ್ಣುವರ್ಧನ್ ಅವರ ಜೊತೆಗೆ ಕೋಟಿಗೊಬ್ಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಒಂದು ಪಾತ್ರ ಏನಿದೆಯಲ್ಲ, ಆ ಪಾತ್ರ ಕೋಟಿಗೊಬ್ಬ ಸಿನಿಮಾ ತಮಿಳಿನ ಭಾಷಾ ಸಿನಿಮಾದ ಒಂದು ಡಬ್ಬಿಂಗ್. ರಜನಿಕಾಂತ್ ಎದುರು ರಘುವರನ್ ಅವರು ಮಾಡಿದಂಥ ಪಾತ್ರವನ್ನು ಆಶಿಷ್ ವಿದ್ಯಾರ್ಥಿಯವರು ಕನ್ನಡದಲ್ಲಿ ಮಾಡ್ತಾರೆ. ವಿಷ್ಣುವರ್ಧನ್ ಅವರ ಆ ಒಂದು ಗಾಂಭೀರ್ಯಕ್ಕೆ ತಕ್ಕ ಹಾಗೆ ಆಶಿಷ್ ವಿದ್ಯಾರ್ಥಿ ಕೂಡ ತಮ್ಮದೇ ಆದ ಶೈಲಿಯಲ್ಲಿ ಆ ವಿಲನ್ ಪಾತ್ರವನ್ನು ಮರುಸೃಷ್ಟಿ ಮಾಡಿದರು ಅಂತಲೇ ಹೇಳ್ತಾರೆ. ಶೂಟಿಂಗ್ ಸೆಟ್ನಲ್ಲಿ, ಚಿತ್ರೀಕರಣದ ಆ ಸ್ಥಳಗಳಲ್ಲಿ ವಿಷ್ಣುವರ್ಧನ್ ಅವರು ಆಶಿಷ್ ವಿದ್ಯಾರ್ಥಿಯವರ ನಟನ ಕೌಶಲ್ಯವನ್ನು ನೋಡಿ ಸೆಟ್ನಲ್ಲೇ ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರು ಅಂತ ಹೇಳ್ತಾರೆ ಆಶಿಷ್. ಹಾಗೆ ತೀರಾ ಇತ್ತೀಚೆಗೆ ಆ ಸಿನಿಮಾ ಯಶಸ್ವಿಯಾಗಿ ಪೂರೈಸಿದಂಥ ದಿನಗಳನ್ನು ಮೆಲುಕು ಹಾಕುವ ಸಂದರ್ಭದಲ್ಲೂ ಕೂಡ ವಿಷ್ಣು ಸರ್ ಎದುರು ನಟಿಸುವಾಗ ವಿಲನ್ ಪಾತ್ರಕ್ಕೂ ಕೂಡ ಒಂದು ತೂಕ ಸಿಗ್ತಾ ಇತ್ತು ಅಂತ ಆಶಿಷ್ ವಿದ್ಯಾರ್ಥಿ ಹೇಳ್ತಾರೆ. ಅದೇ ಥರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಜೊತೆಗಿನ ಒಡನಾಟವನ್ನು ಹೇಳ್ತಾರೆ. ಆಕಾಶ್ ಮತ್ತು ಯಾರೇ ಕೂಗಾಡಲಿ ಸಿನಿಮಾದಲ್ಲಿ ಕೂಡ ಆಶಿಷ್ ಪುನೀತ್ ಇಬ್ಬರು ಮುಖಾಮುಖಿಯಾಗಿರ್ತಾರೆ. ಅಪ್ಪು ಅವರ ಸರಳತೆಗೆ ಆಶಿಷ್ ಫಿದಾ ಆಗಿದ್ದರು. ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಇಷ್ಟು ಸರಳವಾಗಿ ವಿನಮ್ರವಾದಂಥ ನಟನ ಜೊತೆಗೆ ಕೆಲಸ ಮಾಡೋದು ನಿಜವಾಗ್ಲೂ ಯಾವತ್ತಿಗೂ ಖುಷಿ ಕೊಡುವಂಥ ವಿಷಯ. ಅವರು ಎಷ್ಟು ದೊಡ್ಡ ನಟ ಆಗಿದ್ದರೂ ಕೂಡ ಎಲ್ಲರಿಗೂ ಕೂಡ ತಂತ್ರಜ್ಞ ಆಗಿರಲಿ, ಸಹನಟ ಆಗಿರಲಿ, ಎಲ್ಲರಿಗೂ ಕೂಡ ಗೌರವದಿಂದ ನಡೆಸ್ಕೊಳ್ತಾ ಇದ್ರು ಅಂಥೇಳಿ ಅವರು ನೆನಪನ್ನು ಹಂಚಿಕೊಂಡಿದ್ದಾರೆ.

ಆ ದಿನಗಳು ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರು ಬರೆದಿದ್ದು. ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ನಂದಿತಾ ಅವರೊಂದಿಗೆ ಧ್ವನಿಯಾಗಿದ್ದರು ಇಳೆಯರಾಜ ಅವರು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಷ್ಟ ಆಶಿಷ್ ವಿದ್ಯಾರ್ಥಿಯವರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆಶಿಷ್ ವಿದ್ಯಾರ್ಥಿಯವರು ಬರೀ ನಟ ಮಾತ್ರ ಅಲ್ಲ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಯೂಟ್ಯೂಬ್ನಲ್ಲಿ ಫುಡ್ ವ್ಲಾಗ್ಗಳ ಬಗ್ಗೆ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿನ ಆಹಾರ ಪದ್ಧತಿಯನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕಕ್ಕೆ ಕೂಡ ಸಾಕಷ್ಟು ಸಲ ಭೇಟಿ ಕೊಟ್ಟು ಕರ್ನಾಟಕದ ಆಹಾರ ವಿಶೇಷಗಳ ಬಗ್ಗೆ ಕೂಡ ತಮ್ಮ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮದೇ ಹೆಸರಿನ ಬೆಂಗಳೂರಿನ ಐಕಾನಿಕ್ ಹೋಟೆಲ್ಗೆ ಬಂದು ಅಲ್ಲಿಯ ಏನು ಮಸಾಲ ದೋಸೆ, ಇಡ್ಲಿ, ವಡೆ, ಫಿಲ್ಟರ್ ಕಾಫಿಯನ್ನು ಸವಿದು ಅದರ ಹಿಂದಿನ ಒಂದು ರಹಸ್ಯವನ್ನು ಕೂಡ ಅವರು ಹಂಚಿಕೊಳ್ತಾರೆ. ಜೊತೆಗೆ ಬೆಂಗಳೂರಿನ ಕೃಪಾಲ್ ಅಮಾನ್ ಅವರ ಜೊತೆಗೆ ಕೂಡ ಮುದ್ದೆ ಊಟ ಮತ್ತು ನಾಟಿ ಕೋಳಿ ಸಾರು, ಮಟನ್ ಪಲಾವ್, ಹೀಗೆ ನಾನ್ ವೆಜ್ ಅಡುಗೆ ಮತ್ತು ಮಲೆನಾಡು ಶೈಲಿಯ ಆಹಾರವನ್ನು ಕೂಡ ಸವಿದು ಮನಸಾರೆ ಒಂದು ಕರ್ನಾಟಕದ ಅಡುಗೆ ವಿಶೇಷವನ್ನು ಕೂಡ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳ್ತಾರೆ. ದಕ್ಷಿಣ ಬೆಂಗಳೂರಿನಲ್ಲಿರುವಂಥ ಫಿಲ್ಟರ್ ಕಾಫಿಗೆ ಹೋಗಿ ಕಾಫಿಯ ಬೇರೆ ಬೇರೆ ರೀತಿಯ ಕಾಫಿ ರುಚಿಯನ್ನು ಸವಿತಾರೆ. ಅದರ ಜೊತೆಗೆ ಮತ್ತೊಂದು ಕಡೆಗೆ ಕೂಡ ಬೇರೆ ಬೇರೆ ಏನೇನೆಲ್ಲ ವಿಶೇಷಗಳಿದೆ ಅವರಿಗೆ ಅದ್ರ ಬಗ್ಗೆ ಎಲ್ಲ ಕರ್ನಾಟಕದ ಮಲೆನಾಡು ಸಕಲೇಶ್ಪುರಕ್ಕೆ ಹೋಗ್ತಾರೆ, ಅಲ್ಲಿ ಕಾಫಿ, ಹಾಗೆ ಮೈಸೂರಿನ ಪ್ರಸಿದ್ಧ ಹೋಟೆಲ್ಗಳ ಬೇರೆ ಬೇರೆ ರೀತಿಯ ಊಟಗಳನ್ನು ಕೂಡ ತಾವು ಟೇಸ್ಟ್ ಮಾಡಿ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಬಿಡುವಿನ ಸಮಯಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರು ಲೈವ್ ಶೋಗಳನ್ನು ಕೂಡ ಮಾಡ್ತಾರೆ. ತಮ್ಮ 30 ವರ್ಷಗಳ ಸಿನಿಮಾ ಬದುಕಿನ ಏಳು ಬೀಳುಗಳನ್ನು ಹಂಚಿಕೊಳ್ತಾರೆ ಮತ್ತು ಪಾಸಿಟಿವ್ ಆಗಿರುವಂಥ ಒಂದಷ್ಟು ಕಥೆಗಳನ್ನು ಕೂಡ ಹೇಳ್ತಾ ಸಾಕಷ್ಟು ಸಕ್ರಿಯವಾಗಿ ಕಾಲವನ್ನು ಕಳೀತಾ ಇದ್ದಾರೆ ಆಶಿಷ್ ವಿದ್ಯಾರ್ಥಿ. ಅವರ ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ಅವರ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಅವರು ಖುಷಿ ಖುಷಿಯಾಗಿರಲಿ ಅಂತ ನಾವು ಹಾರೈಸ್ತಾ ನಮ್ಮ ಈ ಒಂದು ಕಲಾಭಾರತಿ ಕಾರ್ಯಕ್ರಮವನ್ನು ಯಾರೇ ಕೂಗಾಡಲಿ ಚಿತ್ರದ ಹಾಡಿನ ಜೊತೆಗೆ ಮುಕ್ತಾಯ ಮಾಡೋಣ. ಈ ಹಾಡು ಸೋನು ನಿಗಮ್ ಹಾಗೂ ಕಾರ್ತಿಕ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇದೆ. ಇದಾದ ನಂತರ ಅಂದರೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ, ಅದಾದಮೇಲೆ 12:05 ಮತ್ತೆ ಭೇಟಿಯಾಗೋಣ. ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡಮತದಾನವಾಗಿದೆ. 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ದ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ 12:00 ಗಂಟೆಗೆ ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ದದ ವಿಶ್ವಸ್ಥ ಮಲ್ಲಿಕಾರ್ಜುನ.

0: ಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂಥದ್ದು. ನಮ್ಮ ರಾಜ್ಯದಲ್ಲಿ ಹತ್ತಾರು ಹಲಸಿನ ತಳಿಗಳಿದ್ದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದ್ದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸ್ಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21 ತಾರೀಕು June 2026 ಹುಬ್ಬಳ್ಳಿಯ ಅರ್ಬನ್ ಓಎಸ್ಎಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನ ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಓಎಸ್ಎಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ವಿವಿಧ ಭಾರತೀಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ಲ ಗೊತ್ತೇ ಇದೆ, 12:05 ನಂತರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನ ವಿವಿಧ ಭಾರತಿಯಿಂದ ನೀವು ಕೇಳಬಹುದು. ನಮ್ಮ ಸಂಖ್ಯೆಗಳು 08022216157. ಹೌದು, ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ನೀವು ಕೇಳಬೇಕು ಅಂದ್ರೆ ನಾವು ಈಗ ಹೇಳುವ ಸಂಖ್ಯೆಗೆ ನೀವು ಡಯಲ್ ಮಾಡಬೇಕು. 08022216157. ಮತ್ತೊಂದು ಸಂಖ್ಯೆ 08022263927. 08022263927. ಈ ಎರಡು ಸಂಖ್ಯೆಗಳನ್ನು ನೀವು ಬರೆದಿಟ್ಕೊಂಡು ಈ ಸಂಖ್ಯೆಗೆ ನೀವು ಕರೆ ಮಾಡಿ 1 ಗಂಟೆವರೆಗೂ ನಿಮ್ಮ ಕರೆಗಳಿಗೆ ನಾವು ನೀವು ಕೇಳಿದಂಥ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಕೇಳ್ತಾ ಇರಿ ವಿವಿಧ ಭಾರತಿ, ಜೊತೆಯಾಗಿರಿ.

ಛಂದಸ್ಸಿನ ಚಂದದಲ್ಲಿ ಎನ್ನುವ ಈ ಹಾಡು ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದ ಹಾಡು. ಸಿದ್ಧಾರ್ಥ್ ಬೆಳ್ಮಣ್ಣು, ಮೇಘನಾ ಭಟ್ ಅವರ ಧ್ವನಿ, ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಸಂಗೀತ ನೀಡಿದ್ದಾರೆ.

0: ನಮಸ್ತೆ.
1: ಹಾ ನಮಸ್ತೆ ಮೇಡಮ್.
0: ನೀವು ವಿವಿಧ ಭಾರತಿಗೆ ಫೋನ್ ಮಾಡಿದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ?
1: ಹಾ ಎಸ್ ಮೇಡಮ್.
0: ನಿಮ್ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ?
1: ನಾವು ರುದ್ರೇಶ್ ಶಾಬಾದಿ ಅಂತ ನೇಕಾರ್ ನಗರ್ ಹುಬ್ಬಳ್ಳಿಯಿಂದ ಮಾತಾಡ್ತಿರೋದು.
0: ರುದ್ರೇಶ್?
1: ಎಸ್ ಮೇಡಮ್.
0: ಹೇಗಿದ್ದೀರಿ?
1: ನಾವು ಆರಾಮಿದ್ದೀವಿ ಮೇಡಮ್. ಒಂದು 2-3 ತಿಂಗಳಿಂದ ನಮ್ಗೆ ಅನಾರೋಗ್ಯ ಇತ್ತು, ಇವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದೀವಿ. ಇವಾಗ ಚೇತರಿಸ್ಕೊಂಡಿದೀವಿ. ಸೊ ಡೈಲಿ ನಿಮ್ ಪ್ರೋಗ್ರಾಮ್ ಕೇಳ್ತಿರ್ತೀವಿ. ಸೊ ಇವತ್ತು ಕಾಲ್ ಸಿಕ್ಕಿದ್ದು ತುಂಬಾನೇ ಅಪೇಕ್ಷೆ ಆಗ್ತಾ ಇದೆ.
0: ನೋಡಿ, ನೀವು ಖುಷಿಯಾಗಿ ನಿಮ್ಮ ಆರೋಗ್ಯ ಸುಧಾರಿಸಿ ನೀವು ವಿವಿಧ ಭಾರತಿ ಕರೆ ಮಾಡಿದಿರಲ್ಲ, ಅದು ಬಹಳ ಖುಷಿ.
1: ಹಾ ಎಸ್ ಮೇಡಮ್. ಸೊ ಇವತ್ತು ನಮ್ ಮಿಸ್ಟರ್ಸ್ ಅವ್ರಿಗೆ ಸಾಂಗ್ ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅಮೃತ ವರ್ಷಿನಿ ಚಿತ್ರದಿಂದ ತುಂತುರು ಅಂತ ಹಾಡಿದೆಯಲ್ಲ, ಅದು ನಮ್ ಮಿಸ್ಸಸ್ ಅವ್ರ ಹೆಸರು ಸೌಜನ್ಯ ಶಾಬಾದಿ ಅಂತ.
0: ಏನ್ ಕೆಲಸ ಮಾಡ್ತೀರಾ ನೀವು?
1: ಅವ್ ಬೆಂಗಳೂರಲ್ಲಿ MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಒಂದು 4-5 ತಿಂಗಳಿಂದ ಮನೇಲೆ ಇದೀವಿ ಮೇಡಮ್.
0: ಇವಾಗ ಒಟ್ಟಾರೆ ಈಗ ಆರೋಗ್ಯ ಸುಧಾರಿಸಿದೆ?
1: ಆರೋಗ್ಯ ಸ್ವಲ್ಪ ಸುಧಾರಿಸಿದೆ. ನಮ್ ಮಿಸ್ಸಸ್ ಅವರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ.
0: ಹೌದು,
1: ಆರೋಗ್ಯ ಸುಧಾರಿಸೋಕೆ ತುಂಬಾ ಅವರು ಕಷ್ಟಪಟ್ಟಿದ್ದಾರೆ. ಅವರಿಗೆ ಈ ಸಾಂಗ್ ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ.
0: ಇದ್ದಾರಾ ನಿಮ್ ಜೊತೆಗೆ ಇವಾಗ ಅವರು?
1: ಹಾ ನಮ್ ಮಿಸ್ಸಸ್ ಅವರು ಇದ್ದಾರೆ ಮೇಡಮ್. ಮಾತಾಡ್ತೀರಾ ಅವ್ರ ಜೊತೆಗೆ?
0: ಖಂಡಿತ.
1: ಹಾ ಎಸ್.
2: ಹಲೋ,
0: ನಮಸ್ಕಾರ ಸೌಜನ್ಯ ಅವರೇ.
2: ಹಾ ನಮಸ್ಕಾರ ಮೇಡಮ್.
0: ನಷ್ಟ ಆಯ್ತಾ?
2: ಹಾ ಇದೆ, ಆರಾಮ ಇದೆ.
0: ಏನ್ ನಡೆಸಿದ್ರೆ ಇವತ್ತೆಲ್ಲ ಇಡೀ ದಿನ ಏನ್ ಪ್ಲಾನ್ ಮಾಡಿದ್ರ? ಹೇಳೋಂಗಿದ್ರೆ ಹೇಳಬಹುದು, ಏನು ಒತ್ತಾಯ ಇಲ್ಲ, ಸುಮ್ನೆ ಹಾಗೆ ಮಾತಿ ಕೇಳಿದೆ.
2: ಅವ್ರಿಗೆ ಅವರು ವಿವಿಧ ಭಾರತಿ ಕೇಳ್ತಾ ಇರ್ತಾರೆ ಡೈಲಿ, ಅವ್ರು ಹಚ್ಚು ಹಚ್ಕೊಡು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್. ಸ್ವಲ್ಪ ಅವ್ರಿಗೆ ಒಂದ್ 4-3 ಇಂದ ಆರಾಮ ಇರ್ಲಿಲ್ಲ. DBS ಸಿಂಡ್ರಮ್ ಅಂತೇಳಿ ಅವ್ರಿಗೆ ಅದು January 26 ಗೆ ಅವ್ರಿಗೆ ಆತರ ಆಯ್ತು.
0: ಇರ್ಲಿ, ಇವಾಗ ಚೆನ್ನಾಗ್ ಆಗಿದಾರಲ್ವಾ? ಇದ್ರಲ್ಲಿ ಪರವಾಗಿಲ್ಲ, ಸುಧಾರಿಸ್ತಾ ಇದ್ದಾರೆ.
2: ರಿಕ್ವೈರ್ಮೆಂಟ್ ಆಗ್ತಾ ಇದಾರೆ ಮೇಡಮ್. ಇವಾಗ ಸ್ವಲ್ಪ ರಿಕ್ವೈರ್ಮೆಂಟ್ ಆಗ್ತಿದಾರೆ. 3 ಹಾಸ್ಪಿಟಲ್ ಅಲ್ಲೇ ಇದ್ರು ಐಸಿಯಲ್ಲಿ, ಮತ್ ಇವಾಗ ಡಿಸ್ಚಾರ್ಜ್ ಮಾಡಿ 1 ಆಯ್ತು, ಮನೆಯಲ್ಲಿ ಚೇತರಿಸ್ಕೊತಾ ಇದಾರೆ. ಯಾವಾಗ್ಲೂ ಡೈಲಿ ವಿವಿಧ ಭಾರತಿ ಕೇಳ್ತಾ ಇರ್ತಾರೆ. ಇವಾಗ ನನ್ಗೂ ಗೊತ್ತಿಲ್ಲ, ಕಾಲ್ ಮಾಡಿದ್ರು ಅವರೇ ಕಾಲ್ ಮಾಡಿದೀನಿ ಬಾ ಅಂತ ಕರೆದ್ರು, ಅದಕ್ಕೆ ಮತ್ತೆ ಬಂದೆ.
0: ಮುಖ್ಯವಾಗಿ ಏನ್ ಗೊತ್ತಾ ನನ್ಗೆ ಅನ್ಸಿದ್ದು,

0: ಖಂಡಿತ ಅವ್ರು ಬೇಗ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಭರವಸೆಯನ್ನ ನಾವು ಇಟ್ಕೊಳ್ಳೋಣ. ಯಾವಾಗ್ಲೂ ನೀವು ಹೀಗೆ ನಗ್ನಾಗ್ತಾ ಇರಿ, ಒಂದಾಗಿರಿ, ಖುಷಿಯಾಗಿರಿ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ನಿಮ್ಮಿಬ್ಬರಿಗೂ ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
0: ನಮಸ್ತೆ.
2: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ಅಮೃತ ವರ್ಷಿಣಿ ಚಿತ್ರದ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಹೇಳಿ ಯಾರು?
2: ನಾವು ಶಂಕರ್ ಅಂತ. ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಅಲಗಾಪುರ ಗ್ರಾಮದಿಂದ ಮಾತಾಡ್ತಾ ಇದೀವಿ.
1: ಶಂಕರ್.
2: ಶಂಕರ್ ಅಂತ. ನಮ್ಗೆ ಸುತ್ತಮುತ್ತ ಪಿಕ್ಚರ್ ಇಂದ ತುತ್ತು ಕೊಡೋಳು ಬಂದಾಗ ರೆಕಾರ್ಡ್ ಇದೆಯಲ್ಲ ಮೇಡಮ್, ಅದ ಪ್ಲೇ ಮಾಡ್ಕೊಡಿ ಮೇಡಮ್.
1: ತುತ್ತು ಕೊಡೋಳು ಬಂದಾಗ ಮುತ್ತು ಕೊಟ್ಟೋಳು ಮರಿಬೇಡ ಅಂತ.
2: ಹೌದು ಮೇಡಮ್.
1: ಅಂದ್ರೆ ಸಿನಿಮಾದಲ್ಲಿ ಅಮ್ಮ ಮತ್ತೆ ಹೆಂಡತಿಯನ್ನ ನಿಭಾಯಿಸಕಾಗದೆ ಹೇಳುವಂತ ಒಂದು ಹಾಡು.
2: ಹೌದು ಮೇಡಮ್, ಹೌದು ಹೌದು.
1: ಈ ಹಾಡನ್ನ ಇವಾಗ ಕೇಳ್ತಾ ಇದ್ದೀರಾ?
2: ಇವಾಗ ಕೇಳ್ತಾ ಇದ್ದೀವಿ ಮೇಡಮ್.
1: ತುಂಬಾ ಇಷ್ಟನಾ ಈ ಹಾಡು?
2: ತುಂಬಾ ಇಷ್ಟ ಮೇಡಮ್, ನಮ್ಗೆ ಮದರ್ ಸೆಂಟಿಮೆಂಟ್ ಜಾಸ್ತಿ. ನಮ್ಗೆ
1: ಇದರಲ್ಲಿ ಮದರ್ ಸೆಂಟಿಮೆಂಟ್ ಮತ್ತೆ ಹೆಂಡತಿ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಒಂದು ಹಾಡು.
2: ಹೌದು ಮೇಡಮ್, ಹೌದು.
1: ಆಯ್ತು, ನಿಮ್ಮ ಇಷ್ಟದ ಹಾಡು ಬರುತ್ತೆ ಕೇಳಿ.
2: ಓಕೆ ಮೇಡಮ್, ಥ್ಯಾಂಕ್ ಯು.
1: ಸುತ್ತಮುತ್ತ ಚಿತ್ರದ ಈ ಹಾಡನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದು ಹಂಸಲೇಖ, ಹಾಡಿಗೆ ದನಿಯಾಗಿದ್ದಾರೆ ಉನ್ನಿಕೃಷ್ಣನ್. ಸಮಯ ಆಗಿದೆ 12:22:20 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡುಗಳು ಬರ್ತಾ ಇದೆ ರೇಡಿಯೋದಲ್ಲಿ.

0: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಸಮಯವಾಗಿದೆ 12:27. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರತಿ ಮಧ್ಯಾಹ್ನ ಪ್ರಸಾರವಾಗುತ್ತೆ. ಈಗ ನಮಗೆ ಕರೆ ಮಾಡಿದ್ದಾರೆ. ನಮಸ್ತೆ, ಹೇಳಿ. ಯಾರು?
3: ಗಂಗಾಧರ್ ಅಂತ.
2: ಗಂಗಾಧರ್ ಅವ್ರ ಎಲ್ಲಿಂದ?
3: ಮೇಡಮ್, ನಾವ್ ಇಲ್ಲಿ ಗೊಲ್ರಟ್ಟಿ ನೈನ್ಸ್ ರೋಡ್ ಹತ್ರ ಕನ್ನಲ್ಲಿ ಅಂತೇಳಿ ಅಲ್ಲಿಂದ ಮಾಡ್ತಾ ಇದೀವಿ.
2: ಹ್ಮ್, ಏನ್ ಕೆಲಸ ಮಾಡ್ತೀರಿ?
3: ಮೇಡಮ್, ನಾವ್ ಬ್ಲೈಂಡ್ ಸಂಸ್ಥೆಲಿ ವರ್ಕ್ ಮಾಡ್ತಾ ಇದೀವಿ ಮೇಡಮ್.
2: ಹ್ಮ್, ಏನ್ ಕೆಲಸ ಮಾಡ್ತಾ ಇದ್ದೀರಿ?
3: ನಾವು ಅದೇ ಮೇಡಮ್, ಅವ್ರು ಹೇಳಿದ ಅಡ್ರೆಸ್ ಹೋಗಿ ಅವ್ರು ಮೆಟೀರಿಯಲ್ಸ್ ಕೊಡ್ತಾರೆ, ಅದನ್ನ ಕೊಟ್ಬಿಟ್ಟು ಬರೋದು ಮೇಡಮ್ ಅಷ್ಟೇ.
2: ಯಾವ ಹಾಡ್ಗೋಸ್ಕರ ಫೋನ್ ಮಾಡಿದ್ರಿ
3: ಮೇಡಮ್? ನಮ್ಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ರಾಜ್ಕುಮಾರ್ ಅವ್ರದ್ದು ಯಾವ್ದಾನ ಒಂದ್ ಹಾಡಾಕಿ ಮೇಡಮ್, ಸಂಪತ್ತಿಗೆ ಸವಾಲಿಂದ
2: ಯಾವ್ದಾದ್ರು ಒಳ್ಳೆ ಹಾಡು ರಾಜ್ಕುಮಾರ್ ಅವ್ರದ್ದು ಬರ್ಬೇಕಲ್ವಾ?
3: ರಾಜ್ಕುಮಾರ್ ಅವ್ರದ್ದು ಬೇಕು ಮೇಡಮ್.
2: ಆಗ್ಲಿ, ಒಳ್ಳೆ ರಾಜ್ಕುಮಾರ್ ಅವ್ರ ಹಾಡನ್ನ ಕೇಳೋಣ. ಧನ್ಯವಾದ. ನಮಸ್ತೆ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಹಾಡಿಗಿದೆ. ಇನ್ನು ಕರಿಕೊಂದು ಹಾಡು ಕಾರ್ಯಕ್ರಮದಲ್ಲಿ ತುಂತುರು ಹಾಡು ಕೇಳಿದ್ರಲ್ಲ ರುದ್ರೇಶ್ ಅವರು, ತಮ್ಮ ಪತ್ನಿಗಾಗಿ. ಆಕಾಶವಾಣಿ ಹೇಗೆ ಪ್ರತಿಯೊಬ್ಬರ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಾಗರಾಜ್ ಕೊಡೇಕಲ್ ಗಂಗಾವತಿ ಅವರು ಕೂಡ ಇದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ರುದ್ರೇಶ್ ಶಾಬಾದಿ ಮತ್ತು ಅವರ ಪತ್ನಿ ಸೌಜನ್ಯ ಅವರು ನಮ್ಮ ಸಂಬಂಧಿಕರು ಅಂತ ಹೇಳ್ತಾ ಇದ್ದಾರೆ. ಅವರ ಆರೋಗ್ಯ ಸುಧಾರಿಸ್ಕೊಳ್ಳಿ, ಕಾರ್ಯಕ್ರಮದಲ್ಲಿ ಅವ್ರ ಮಾತನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಅವರ ಧ್ವನಿಯನ್ನು ಕೇಳಿ ಸಂಬಂಧಿಕರು ಅಂತ ಹೇಳ್ತಾರೆ. ಮತ್ತು ಆಕಾಶವಾಣಿ ಹೇಗೆ ಬೇರೆ ಬೇರೆ ವ್ಯಕ್ತಿಗಳ ಬದುಕಿನಲ್ಲಿ ಯಾವ್ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಕೂಡ ನಿಜ ಅನ್ನೋದನ್ನು ಕೂಡ ನಮ್ಮ ಕೇಳುಗರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.

ನೆನೆದು ಬಾಳೆ. 11:30 ಕಲಾಭಾರತಿ ಕಾರ್ಯಕ್ರಮ ಸೊಗಸಾಗಿತ್ತು ಅಂತ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ, ಹರೀಶ್ ಅವರು ಕಲಾಭಾರತಿ ಆಶಿಷ್ ವಿದ್ಯಾರ್ಥಿಯವರ ಕುರಿತು ಚೆನ್ನಾಗಿತ್ತು ಅಂತ ಹೇಳಿದರೆ, ಜಗದಾಂಬಿಕಾ ಹಂಸವೇಣಿಯವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು ಆಶಿಷ್ ವಿದ್ಯಾರ್ಥಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದರೆ, ಸತೀಶ್ ಕಡಬಗೆರೆ, ಇತ್ತೀಚೆಗೆ ನಾನು ಸಿದ್ಧಾರ್ಥ ಮೂವಿ ನೋಡಿದೆ, ಅದರಲ್ಲಿ ಹೀರೋಯಿನ್ ತಂದೆಯ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಶಿಷ್ ವಿದ್ಯಾರ್ಥಿಯವರು. ಸೀರಿಯಸ್ ಇರಲಿ, ಕಾಮಿಡಿ ರೋಲ್ ಇರಲಿ, ಏನೇ ಇದ್ರೂ ಕೂಡ ಸೊಗಸಾಗಿ ಅಭಿನಯ ಮಾಡ್ತಾರೆ ಅಂತಾರೆ. ಹಲಸೂರಿನ ರಾಜೇಶ್ ಅವರು ಎಲ್ಲ ಕನ್ನಡ ಸಿನಿಮಾಗಳಲ್ಲಿ, ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಖಡಕ್ ನಾಯಕನ ಪಾತ್ರ ಚಂದ ಅಂತ ಹೇಳ್ತಾರೆ. ಮತ್ತು ಕೆಂಪಣ್ಣ ವಾಡಪ್ಪಗೌಳ ಇವರು ಕೂಡ ವಿದ್ಯಾರ್ಥಿಯವರ ಮಾಹಿತಿ, ಕೋಟಿಗೊಬ್ಬ ಸಿನಿಮಾದ ಅಭಿನಯ ಮೆಚ್ಚುವಂಥದ್ದು ಅಂತ ಹೇಳಿದರೆ, ಪ್ರಶಾಂತ್ ದಾವಣಗೆರೆಯಿಂದ ಕಳಿಸಿರುವಂಥ ಸಂದೇಶ ಬಂದಿದೆ. ಮತ್ತಾರು, ಕಾವ್ಯ ರೇಣುಕ ರುದ್ರಪ್ಪ ಮಡಿವಾಳರ್ ಇಂದರಿಗೆ ಕೊಪ್ಪಳದಿಂದ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಆಶಿಷ್ ವಿದ್ಯಾರ್ಥಿಯವರ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಎಸ್ರಾಜು ಚಿಕ್ಕಂಕನಹಳ್ಳಿ. ನವೋದಯ ನಾಗರಾಜ್ ಅವರು ಕಲಾಭಾರತಿ ಸೂಪರ್ ಅಂತ ಹೇಳ್ತಾರೆ. ಹಾಗೆಯೇ ಕಲಬುರ್ಗಿ ಪದ್ಮನಾಭ ಶುಕ್ರ ಮೂಡಲ್ಪಾಳ್ಯ, 60ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಹೇಳಿದರೆ, ಉಮೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಅವರ ಜೊತೆಗೆ ಯಾರಿದು ಅಂದರೆ, ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮ ನಮಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿದರೆ, ಹೀಗೆ ಬಹಳಷ್ಟು ಜನರ ಸಂದೇಶಗಳು ಬಂದಿದೆ. ಮತ್ತಷ್ಟು ಸಂದೇಶಗಳನ್ನು ನೋಡ್ತಾ ಹೋಗೋಣ. ನೀವು ವಿವಿಧ ಭಾರತಿಗೆ ಕರೆ ಕೂಡ ಮಾಡಬಹುದು. ಕರೆಗೊಂದು ಹಾಡು ಕಾರ್ಯಕ್ರಮ 1 ಗಂಟೆವರೆಗೂ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದರೆ, 0802226157 0802226157 ಇನ್ನೊಂದು ಸಂಖ್ಯೆ, 0802226327 0802226397 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳಿ ನಾವು ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೇವೆ.

0: ಸಹೋದರರ ಸವಾಲ್ ಚಿತ್ರದ ಹಾಡು ಕೇಳಿದ್ರಿ. ಚಿವುದೇಶಂಕರ್ ಅವರ ಸಾಹಿತ್ಯ, ಪಿ ಸುಶೀಲ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಸತ್ಯಂ ಅವರ ಸಂಗೀತ ಹಾಡಿಗಿತ್ತು. 12:38:20 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಒಂದು ಕರೆ ಸಿದ್ಧ ಇದೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಕೇಳಿಸುತ್ತಾ ನನ್ನ ಮಾತು?
1: ಕೇಳಿಸ್ತಿದೆ
0: ಮೇಡಮ್. ನಿಮ್ಮ ಹೆಸರು ಹೇಳಿ.
1: ಅನಂತು ಅಂತ ಮೇಡಮ್.
0: ಅನಂತು?
1: ಹೌದು ಮೇಡಮ್.
0: ನಿಮ್ ಪೂರ್ತಿ ಹೆಸರು ಅನಂತುನಾ ಅಥವಾ ನೀವು ಪ್ರೀತಿಯಿಂದ ಕರ್ಕೊಳ್ಳೋದು ಹಾಗೇನಾ? ಹೇಗೆ?
1: ಇಲ್ಲ ಮೇಡಮ್, ಅನಂತ್ ಕುಮಾರ್ ಅಂತ. ಅನಂತ ಅನಂತ ಅಂತ ಕರೀತಾರೆ ಮೇಡಮ್.
0: ಅನಂತ ನಾಗ್ ಅನ್ಕೊಂಡ್ಬಿಟ್ಟೆ ನಾನು.
1: ಇಲ್ಲ ಮೇಡಮ್.
0: ಅನಂತ್ ಕುಮಾರ್ ಹೇಗಿದ್ದೀರಿ?
1: ಅವ್ರೆಲ್ಲಿ ನಾವೆಲ್ಲಿ ಮೇಡಮ್?
0: ಅದು ನಿಜ. ಆದ್ರೆ ಹೆಸರುಗಳಿಗೆ ಏನು ಹೆಸರು ಇಟ್ಕೊಳ್ಬಹುದು, ಹೆಸರು ಇಟ್ಕೊಳ್ತಾರೆ, ಎಷ್ಟೋ ಜನ ಅಭಿಮಾನಕ್ಕೆ ಇಟ್ಕೊಳ್ತಾರೆ ಆ ತರ. ಏನ್ ಕೆಲಸ ಮಾಡ್ತೀರಿ
1: ಮೇಡಮ್? ನಮ್ದು ಟೈಲರ್ ಶಾಪ್ ಇದೆ ಮೇಡಮ್, ಪ್ಲಾಸ್ಟಿಕ್ ಟೈಲರ್ ಅಂತ. ಜೆಂಟ್ಸ್ ಟೈಲರ್ ಮೇಡಮ್.
0: ಈಗ ಹೇಳಿ, ಕರೆ ಮಾಡ್ಬಿಟ್ಟಿದ್ದೀರಾ ವಿವಿಧ ಭಾರತಿಗೆ?
1: ಇವತ್ತೇ ನಾವು ಮಾತಾಡ್ತಾ ಇರೋದು ಇಷ್ಟು ವರ್ಷಕ್ಕೆ.
0: ಅದು ಸ್ಪೀಕರ್ ಆಫ್ ಮಾಡಿ, ಯಾಕಂದ್ರೆ ಸ್ಪೀಕರ್ ನಿಮ್ದು ಅದು ಎಕೋ ಬರ್ತಾ ಇದೆ.
1: ಹೌದಾ ಮೇಡಮ್?
0: ಹೇಳಿ, ಇವತ್ತೇ ಫಸ್ಟ್ ಟೈಮ್ ನೀವು ಮಾತಾಡ್ತಾ ಇರೋದು ರೇಡಿಯೋದಲ್ಲಿ?
1: ಹೌದು ಮೇಡಮ್.
0: ಖುಷಿ ಆಗುತ್ತೆ.
1: ಟೈಮ್ ಇರ್ಲಿಲ್ಲ, ಅದು ಬೇರೆ ನಂಬರ್

0: ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹಂಗಾಗಿ ನಾ ಅದು 206 ಇತ್ತು ಮೇಡಮ್ ಒಂದ್ ನಂಬರ್. ಅದು
1: 206 ಇತ್ತಾ? ಇಲ್ವಲ್ಲ 206 ನಾವು
0: ನಂಬರ್ ಇಲ್ಲ ಈಗ,
1: ಅದಕ್ಕೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ.
0: ಹಾ ಹೌದು ಮೇಡಮ್, ನಾನು ಇವಾಗ ನಂಬರ್ ಬರ್ಕೊಂಡು ಮಾಡ್ತಾ ಇದ್ದೀನಿ ಮೇಡಮ್.
1: ಯಾರೆಲ್ಲ ಇದ್ದೀರಾ ನಿಮ್ಮ ಅಂಗಡಿನಲ್ಲಿ? ಒಬ್ಬರೇ ಟೈಲರಿಂಗ್ ಮಾಡೋದಾ ಅಥವಾ ಬೇರೆಯವರು ಇರ್ತಾರಾ?
0: ಇಲ್ಲ ಮೇಡಮ್, ನಾವು ಒಬ್ಬರೇ ನಾವಿರೋದು.
1: ಒಬ್ಬರೇ ಟೈಲರಿಂಗ್ ಕೆಲಸ ಮಾಡ್ತೀರಿ?
0: ಹೌದು ಮೇಡಮ್. ಹೌದು ಮೇಡಮ್.
1: ಯಾವ ಹಾಡಿಗೋಸ್ಕರ ಫೋನ್ ಮಾಡಿದ್ರಿ ನೀವು
0: ಮೇಡಮ್? ಕಸ್ತೂರಿ ನಿವಾಸದಿಂದ ನೀ ಬಂದು ನಿಂತಾಗ ಅಂತ, ಅದು ಹಾಡು ಕೇಳ್ಬೇಕು ಅಂತ. ತುಂಬಾ ಹಳೆ ಸಾಂಗ್ಸ್ ಅಂದ್ರೆ ನಮ್ಗೆ ಭಾರಿ ಇಷ್ಟ ಮೇಡಮ್.
1: ಎಷ್ಟಲ್ಲ ನೋಡಿದ್ರಿ ಕಸ್ತೂರಿ ನಿವಾಸ?
0: ಹಾ ಮೇಡಮ್, ಒಂದ್ 8 ಸರಿ ನೋಡಿದ್ವಿ ಮೇಡಮ್. ಅದು ಕನ್ನಡ ಇದು ಕಲರ್ ಬಂದ್ಮೇಲಂತೂ ಸುಮಾರು ಒಂದ್ 4 ಸರಿ ನೋಡಿದ್ವಿ ಮೇಡಮ್.
1: ಎಷ್ಟ್ ಸಲ ನೋಡಿದ್ರು ಸಾಕಾಗೋದೇ ಇಲ್ಲ.
0: ಹೌದು ಮೇಡಮ್, ಖಂಡಿತ ಮೇಡಮ್.
1: ಒಂಥರ ಚೆನ್ನಾಗಿರುತ್ತಲ್ಲ ಟೈಲರಿಂಗ್ ಕೆಲಸ ಮಾಡ್ಕೊಂಡು ರೇಡಿಯೋ ಕೇಳ್ಕೊಂಡು.
0: ಸಮಯ ಯಾಕಂದ್ರೆ ನಿಮ್ ಸ್ಟೇಷನ್ ಅಂದ್ರೆ ರೇಡಿಯೋ ಅಂದ್ರೆ ನಮ್ಗೆ ಭಾರಿ ಇಷ್ಟ. ಯಾಕಂದ್ರೆ ಟಿವಿ ಎಲ್ಲ ನೋಡಕ್ಕಾಗಲ್ಲ ಮೇಡಮ್. ಟಿವಿ ನೋಡಕ್ಕಂದ್ರೆ ನಮ್ದು ಸೂಜಿ
1: ಕೆಲಸ ಮುಂದಕ್ಕೆ ಹೋಗಲ್ಲ,
0: ಕೆಲಸ ಆಗೋದಿಲ್ಲ. ಹೆಂಗಂದ್ರೆ ನಿಮ್ ರೇಡಿಯೋ ಕೇಳ್ಕೊಂಡು ಆರಾಮಾಗಿ ನಾವು ಕೆಲಸ ಸಾಗ್ಬೋದು. ಅದು ಒಂದ್ ನಿದ್ದೆನೂ ಬರಲ್ಲ, ಏನಿಲ್ಲ, ಟೀ ಕುಡಿಬೇಕು ಅನ್ಸೋದು ಇಲ್ಲ.
1: ನಿಜ ನಿಜ.
0: ಅದು ಹಳೆ ಸಾಂಗ್ಸ್ ಗಳು ಹಾಕ್ತೀರಾ, ತುಂಬಾ ಚೆನ್ನಾಗಿರುತ್ತೆ.
1: ನಮ್ಮ ಕೇಳಗ್ರೊಬ್ರು ಕೇಳ್ತಾ ಇದಾರೆ, ಅನಂತ್ ಅವರು ಯಾವ ಊರಿಂದ ಮಾತಾಡ್ತಾ ಇದಾರೆ ಕೇಳಿ ಅಂತ.
0: ಮೇಡಮ್ ಏರುವಳ್ಳಿಯಿಂದ ಮೇಡಮ್.
1: ಬೆಂಗಳೂರು?
0: ಹೌದು ಮ್ಯಾಮ್, ಬೆಂಗಳೂರು 91 ಮೇಡಮ್, ಮಾಗಡಿ ಮೇನ್ ರೋಡ್.
1: ಮಾಗಡಿ ಮೇನ್ ರೋಡ್ ಏರೋಹಳ್ಳಿಯಿಂದ ಮತ್ತೆ
0: ಕಟ್ಟೆ ಏರೋಹಳ್ಳಿ.
1: ಪೂರ್ತಿ ಅಡ್ರೆಸ್ ಕೊಟ್ಟಿದ್ದಾರೆ, ಬೇಕಾದ್ರೆ ಹೋಗಿ ಬಂದ್ಬಿಡ್ಬೋದು. ಅನಂತ್ ಅವ್ರೆ
0: ಹೇಳಿ ಮೇಡಮ್.
1: ಖುಷಿ ಆಯ್ತು ನೀವು ಕರೆ ಮಾಡಿ ಮಾತಾಡಿದ್ದು.
0: ನೀವು ಮಾತಾಡಿದ್ಯಾ, ನಿಮ್ ಲೈನ್ ಸಿಕ್ಕಿದ್ಕೆ ಭಾರಿ ಖುಷಿ ಆಯ್ತು ನನಗೆ.
1: ನಿಜ ನಿಜ, ಆಗಾಗ ಮಾಡ್ತಾ ಇರಿ, ದಿನಾ ಮಾಡುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಆಗಾಗ.
0: ಅದು ನೀವ್ ಹೇಳ್ತಾ ಇರ್ತೀರಾ, ನಾವು ಯಾಕೆ ಅವ್ರು ಮಾಡಿದ್ದೆ ಮಾಡ್ತಾ
1: ಇರ್ಲಿ ಇರ್ಲಿ ಇರ್ಲಿ, ಜಸ್ಟ್ ಸುಮ್ನೆ ಹಾಗೆ ಹೇಳ್ದೆ ಅಷ್ಟೇ.
0: 15 ಡೇಸ್ ಒಂದ್ಸರಿ ನಾವೊಂದು ಏನೋ ಹಾಡು ನಮ್ಗೆ ಲೈಕ್ ಆದಾಗ ಅದು ಒಂದ್ಸರಿ ಮಾಡ್ತೀವಿ.
1: ಅದು ಏನ್ ಗೊತ್ತಾ, ನಾವು ಕೂಡ ಒಳ್ಳೊಳ್ಳೆ ಹಾಡುಗಳನ್ನೇ, ಅಪರೂಪದ ಹಾಡುಗಳನ್ನೇ ಪ್ರಸಾರ ಮಾಡುವಂತ ಪ್ರಯತ್ನವಂತೂ ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಎಲ್ಲಾ ರೀತಿಯ ಹಾಡುಗಳು ಸಿಗುತ್ತೆ, ಹಳೇದು ಹೊಸದು, ಅಳು ನಗು ಕೋಪ ಸಿಟ್ಟು ತಾಪ ಪ್ರೀತಿ ಪ್ರೇಮ ಎಲ್ಲಾ ತರದ ಹಾಡುಗಳನ್ನು ನಾವೇ ಹಾಕ್ತೀವಿ. ಹಾಗಾಗಿ ಇದು ಒಂಥರ ಎಲ್ಲರೂ ರೇಡಿಯೋದಲ್ಲಿ ಮಾತಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಇರೋದು. ಕರೆಗೊಂದು ಹಾಡು ಅಂದ್ರೆ ದಿನಾಗ್ಲೂ ಒಬ್ಬರೇ ಮಾತಾಡಿದ್ರು, ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಲಿ ಅಂತ. ಖಂಡಿತ
0: ಚೆನ್ನಾಗಿರುತ್ತೆ ಅದು.
1: ಇವಾಗ ನೋಡಿ ನೀವ್ ಎಷ್ಟು ಖುಷಿ ಪಡ್ತಾ ಇದೀರಾ ಮೊದಲನೇ ಸಲ ಮಾತಾಡಿ. ನಿಮ್ ಹಿಂದೆ ಯಾರೋ ಮಾತಾಡ್ತಾ ಇದಾರೆ, ಏನೋ ಹೇಳ್ತಾ ಇದಾರೆ.
0: ಇಲ್ಲ ಮೇಡಮ್, ನಮ್ ಬಾಮಿ ಇದು ಮಂಜು ಅಂತ. ನಮ್ ಹೆಂಗಸರು ತಮ್ಮ ಮೇಡಮ್.
1: ಮಂಜು ಅವ್ರು ಮಾತಾಡ್ಬೇಕಂತ
0: ಮಾತಾಡಿ ಮೇಡಮ್. ಒಂದ್ ನಿಮಿಷ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಮಂಜು ಅವ್ರೆ. ಏನ್ ಬಾಬಾ ಬಾಮ ಇದ ಇಬ್ರು ಸೇರ್ಕೊಂಡು ಒಳ್ಳೆ ಟೈಲರಿಂಗ್ ಮಾಡ್ತೀರಾ?
2: ಇಲ್ಲ ಇಲ್ಲ, ಒಳ್ಳೆ ನಾವು ಸಿಟಿದೆ, ಬೆಂಗಳೂರು 91. ಇವ್ರು ಮಾತ್ರ ನಿಮ್ ಸ್ಟೇಷನ್ ಬಿಟ್ರೆ ಯಾವ ಹಾಡು ಕೇಳೋದಿಲ್ಲ.
1: ನೀವು ಕೇಳಲ್ವಾ?
2: ನಾವು ಅವ್ರ ಜೊತೆ ಬಂದಾಗ ಅವ್ರನ್ನ ನಾವು ಕೇಳ್ತೀವಿ ಮೇಡಮ್ ಜೊತೆಲ್ಲ.
1: ಹಾಗೆ ಆಯ್ತು ಮಂಜು. ಮತ್ತೆ ನಿಮ್ಗೆ ಮತ್ತೆ ನಿಮ್ಮ
2: ಕಸ್ತೂರಿ ನಿವಾಸ ಒಂದ್ ಹಾಡ್ ಹಾಕ್ಬಿಡಿ.
1: ಓ ಖಂಡಿತ, ಡೆಫಿನೆಟ್ಲಿ. ಇಷ್ಟು ಚಂದದ ಹಾಡ್ ನೀವು ಕೇಳಿದಾಗ ನಾವು ಹಾಕಕ್ ಆಗದೆ ಇರಕ್ ಸಾಧ್ಯನೇ ಇಲ್ಲ ಅಲ್ವಾ?
2: ಹೌದು ಮೇಡಮ್.
1: ಆಗ್ಲಿ, ಕೇಳೋಣ ನಿಮ್ಮಿಬ್ರಿಗೂ ಈ ಹಾಡು.
2: ಓಕೆ ಮೇಡಮ್,
1: ನಮಸ್ತೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
3: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
2: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
3: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
4: FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 12:48 ಸಮಯಾಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮ ಸಾಗ್ತಾ ಇದೆ. ನಮಸ್ತೆ.
5: ನಮಸ್ತೆ ಮೇಡಮ್.
4: ಹೇಳಿ, ಯಾರು?
5: ನಾನು SR ಪದ್ಮಾವತಿ ನಾಗಶೆಟ್ಟಹಳ್ಳಿಯಿಂದ ಮೇಡಮ್.
4: SR ಪದ್ಮಾವತಿ, ಇನಿಷಿಯಲ್ ಸಮೇತ ಹೇಳ್ತಾ ಇದ್ದೀರಲ್ಲಪ್ಪ.
5: ಹೌದು ಮೇಡಮ್, ನಾನು ಯಾವಾಗ ಹಾಗೆ.
4: ಏನದು SR ಅಂದ್ರೆ ಹೇಳಬಹುದಾ?
5: SR ಅಂದ್ರೆ ಸುಬ್ಬಣ್ಣ ರಾಮಚಂದ್ರಪ್ಪನ ಮಗಳು ಪದ್ಮಾವತಿ.
4: ಓಹೋ, ಯಾವ ಊರು ಅಂತ ಹೇಳಲಿಲ್ಲ ನೀವು.
5: ನಾವು ನಾಗಶೆಟ್ಟಹಳ್ಳಿ ಹೇಳದ್ನಲ್ಲ ಮೇಡಮ್, ಬ್ಯಾಂಗ್ಳೂರ್ ನಾಗಶೆಟ್ಟಹಳ್ಳಿ.
4: SR ಅಂದ್ರೆ ಅದು ಬರಲ್ಲ, ಬೇರೆ ಊರು ಬರುತ್ತ. ಸುಬ್ಬಣ್ಣ ರಾಮಚಂದ್ರಪ್ಪ ಅಂತ ಹೇಳಿದೆ. ಹಾ,
5: ಅವ್ರ ಮಗಳ.
4: ಹೇಳಿ, ಯಾವ ಹಾಡು ಬೇಕು ನಿಮ್ಗೆ?
5: ಗೀತಾ ಪಿಕ್ಚರ್ ಇಂದ ನನ್ಗೆ ಲೈನ್ ಸಿಕ್ಕಿದ್ದಕ್ಕೆ ಖುಷಿಗೆ ಸಂತೋಷಕ್ಕೆ ಹಾಡು.
4: ಇವತ್ ಎಲ್ಲರೂ ಅದನ್ನೇ ಹೇಳ್ತಾ ಇದಾರೆ, ಲೈನ್ ಸಿಕ್ಕಿದ್ದಕ್ಕೆ ಖುಷಿ ಆಯ್ತು ಅಂತ.
5: ಹೌದು ಮೇಡಮ್.
4: ಗೀತಾ ಸಿನಿಮಾ ಎಷ್ಟ್ ಸಲ ನೋಡಿದ್ರಿ?
5: ಸುಮಾರ್ ಸಲ ನೋಡಿದೀನಿ ಮೇಡಮ್, ಈಗಲೂ ಟಿವಿಲ್ ಬಂದ್ರೆ ನೋಡ್ತಾನೆ ಇರ್ತೀನಿ.
4: ಶಂಕರಣ್ಣ ಅವರು.
5: ಹೌದು.
4: ಆ ಧ್ವನಿ, ಆ ಸ್ಟೈಲು.
5: ಹೌದು, ಅವ್ರ ಡ್ಯಾನ್ಸ್.
4: ಯಾವ್ದು ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ.
5: ಹೌದು.
4: ಇತ್ತೀಚೆಗೆ ಫಿಲ್ಮ್ಗಳಿಗೆ ಹೋಗಲ್ವಾ ನೀವು? ಥಿಯೇಟರ್ಗಳಿಗೆ
5: ಹೋಗಿದ್ವಿ ಮೇಡಮ್.
4: ಯಾವ್ದು ನೋಡಿದ್ರಿ?
5: ನಾನು ಅಷ್ಟು ನೆನ್ಪು.

0: ಇಲ್ಲ ಅಷ್ಟೊಂದು ಸೂಪರ್ ಅನ್ಸು ಅನ್ಸುತ್ತೆ.
1: ಆ ಫಿಲ್ಮ್ ನೋಡಕ್ಕೆ ಮೋಸ್ಟ್ಲಿ ತುಂಬಾ ಜನ ಮನೆ ಬಿಟ್ಟು ಹೊರಗಡೆ ಥಿಯೇಟರ್ ಹೋಗಿದ್ದುಂಟು.
0: ಹೌದು ಹೌದು.
1: ಆಯ್ತಾ ಅಡಿಗೆ ಕೆಲಸ ಎಲ್ಲ
0: ಆಯ್ತು ಮೇಡಮ್, ಬನ್ನಿ ಊಟಕ್ಕೆ.
1: ಏನ್ ಮಾಡಿದ್ರಿ ಇವತ್ತಿನ ವಿಶೇಷ?
0: ಸ್ಪೆಷಲ್ ನಾನ್ ವೆಜ್.
1: ಓ ಹಾಗೆ, ಗಮ ಗಮ ಅಂತ ಬರ್ತಾ ಇದೆ ನೋಡ್ರಿ. ಅಂತೂ ಭರ್ಜರಿ ಊಟಪ್ಪ ಮಧ್ಯಾಹ್ನಕ್ಕೆ.
0: ಹೌದು ಮೇಡಮ್,
1: ಎಷ್ಟು ಜನ ಬಾಯಲ್ಲಿ ನೀರು ಸುರಿಸ್ತಾ ಇದಾರೋ ಗೊತ್ತಿಲ್ಲ. ಏನ್ ಮಾಡೋದೀಗ, ಹೇಳ್ಬಾರ್ದಾಗಿತ್ತು. ನೀವು ಹೇಳ್ಬಾರ್ದಾಗಿತ್ತು ರೀ, ಹೇಳ್ಬಿಟ್ರಲ್ಲ. ಏನ್ ಮಾಡೋದು ಈಗ ಗೊತ್ತಿಲ್ಲ.
0: ಎಲ್ಲಾರು ಖುಷಿ ಪಡ್ತಾರ ಬಿಡಿ.
1: ಆಯ್ತಪ್ಪ, ಒಳ್ಳೆ ಹಾಡು ಕೇಳಿದೀರಾ, ಪ್ರಸಾರ ಮಾಡೋಣವಾ? ಮತ್ತೇನ್ ವಿಶೇಷ ಹೇಳಿ, ಏನಾದ್ರೂ ಹೇಳ್ತೀರಾ? ರೇಡಿಯೋದಲ್ಲಿ ಕರೆ ಸಿಕ್ಕಿದೆ ನಿಮ್ಗೆ, ಮಾತಾಡಿದ್ರೆ ಅದಕ್ಕಿಂತ ಮುಂಚೆ
0: ಎರಡ್ ವರ್ಷದಿಂದ ಮಾತಾಡಿದ್ದೆ ಮೇಡಮ್. ಎರಡ್ ವರ್ಷದಿಂದ ಬಿಸಿ ಇದ್ದೆ, ಇವಾಗ ಟ್ರೈ ಮಾಡಿದೆ, ತಕ್ಷಣ ಹಂಗಿಲ್ಲ ಇನ್ ಸಿಕ್ತು.
1: ಹಾಗಾಗಿ ಸಂತೋಷ ಹಂಚ್ಕೊಳ್ತಾ ಇದೀರಾ, ಸಂತೋಷಕ್ಕೆ ಸಂತೋಷಕ್ಕೆ.
0: ಇಷ್ಟ ಬೇಗ ಲೈನ್ ಸಿಕ್ತಲ್ಲ ಆ ಖುಷಿ
1: ನಿಜವಾಗ್ಲು. ಯಾವಾಗ್ಲೂ ಸಂತೋಷವಾಗಿರ್ಬೇಕಲ್ಲ.
0: ಹೌದು ಮೇಡಮ್.
1: ಆಗ್ಲಿ, ನಿಮ್ಮಿಂದಾಗಿ ಮತ್ತೆ ಅಷ್ಟು ಜನ ಸಂತೋಷದ ಹಾಡು ಕೇಳಿ ಸಂತೋಷವಾಗಿರ್ಲಿ. ಧನ್ಯವಾದ. ನಮಸ್ತೆ
0: ಮೇಡಮ್.
1: ನಮಸ್ತೆ. ಇಳೆಯರಾಜ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತ ಚಿತ್ರದ ಹಾಡನ್ನ ಕೇಳಿ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗ್ಲೂ ನಿಮ್ಮ ಸಂಗಡ. ಮತ್ತೊಂದು ಕರೆಯನ್ನ ತಗೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ನಿಮ್ಮ ಹೆಸರು?
1: ನನ್ನ ಹೆಸರು ಬಿ ಚಂದ್ರಶೇಖರ್ ಅಂತ.
0: ಚಂದ್ರಶೇಖರ್?
1: ಹೌದು, ನಾನು ರಿಟೈರ್ಡ್ ಪೊಲೀಸ್ ಆಫೀಸರ್. ನಾನು ಅವಾಗ ಡ್ಯೂಟಿ ಇದ್ದಾಗ ಯಾವ ಹೆಣ್ಮಗಳು ಬಂದು ಏನೇ ಹೆಲ್ಪ್ ಮಾಡ್ತೀವಿ ನಮ್ಮ ಡ್ಯೂಟಿನಲ್ಲಿ ಇದ್ದಾಗ, ಅಯ್ಯಮ್ಮ ಸಾರ್ ನಿಮ್ಮ ಏರಿಯಾದಲ್ಲಿ ಒಂದು ನನ್ನ ಆರ್ಕೆಸ್ಟ್ರಾ ಇತ್ತು ಸರ್, ನಾನು ಆರ್ಕೆಸ್ಟ್ರಾ ಆಡ್ತೀನಿ ಸರ್, ಬನ್ನಿ ಸರ್ ಅಂತ ಅಂದ ಹೇಳಿ ಇದು ಮಾಡ್ತಾರೆ. ನಾನು ಹೋದಾಗ ನೋಡಿದ ತಕ್ಷಣ ನೀನ್ ಎಡವ ಹಾದಿಯಲ್ಲಿ ನನಗೆ ಹೂವು ಬಾಳದಿರಲಿ ಅಂತ. ಅದಕ್ಕೆ ಅವತ್ತು ನಾನು ಸುಮಾರು ಸರಿ ನಿಮ್ಮ ಸ್ಟೇಷನ್ ಫೋನ್ ಮಾಡಿದೆ ಮೇಡಮ್.
0: ಅಂದ್ರೆ ನೀವು ಆ ಹೆಣ್ಮಗಳಿಗೆ ಸಹಾಯ ಮಾಡಿದ್ದಕ್ಕೆ ಅವರು ಈ ಹಾಡನ್ನ ಹೇಳಿದ್ರ?
1: ಹೌದೌದೌದೌದು. ಅದಕ್ಕೆ ನಮ್ಗೆ ಸ್ವಲ್ಪ ಬಗ್ಗೆ ಅಷ್ಟೊಂದು ಅಭಿಮಾನ ಇದ್ದಾಗ ಹೇಳ್ತಲ್ಲ ಅಂತ ನಾವು ಆ ಸಾಂಗ್ಸ್ ಕೇಳೋದಂತ ಬಹಳ ಸಹ ಇದು ಮಾಡ್ತೀನಿ ಮೇಡಮ್. ಅವರೇ ನಿಮ್ಗೆ ಲೈನ್ ಸಿಗ್ಲಿಲ್ಲ, ಇವತ್ತು ಮಾತ್ರ ಸಿಗ್ತಲ್ಲ.
0: ಇದಕ್ಕಿಂತ ಅಂದ್ರೆ ಇವಾಗ ನೀವು ರಿಟೈರ್ಡ್ ಆಗಿದ್ದೀರಿ, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ, ಯಾವ ಸ್ಟೇಷನ್?
1: ನಾನು ಉಪ್ಪಾಪೇಟೆ ಪೊಲೀಸ್ ಸ್ಟೇಷನ್ ಇದೆ.
0: ತುಂಬಾ ಖುಷಿ ಆಯ್ತು ಸರ್. ಪೊಲೀಸರು ಯಾವಾಗ್ಲೂ ಬ್ಯುಸಿಯಾಗಿರ್ತಾರೆ, ಅವರೆಲ್ಲಿ ರೇಡಿಯೋ ಕೇಳ್ತಾರೆ, ಅವರೆಲ್ಲಿ ಇದೆಲ್ಲ ಮಾಡ್ತಾರೆ ಅಂತ ನಾವು ಅನ್ಕೊಳ್ತೀವಿ. ನೀವು ನಿಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೊಳಕ್ಕೆ ರೇಡಿಯೋ ಕೇಳ್ತೀರಾ, ಅದರಲ್ಲೂ ಹೇಳಿ
1: ವಾಕಿಂಗ್ ಮಾಡ್ಬೇಕಾದ್ರೆ ವಿತೌಟ್ ರೇಡಿಯೋ ನಾವು ಎಫ್ ಎಂ ಗಿಲ್ದ ಹೋಗಿದ್ರೆ ಮೇಡಮ್ ವಾಕಿಂಗ್ ಎಲ್ಲ ಐದೂವರೆ ಐದು ಮುಕ್ಕಾಲು 6 ಗಂಟೆ ಸ್ಟಾರ್ಟ್ ಆಗುತ್ತೆ ನಿಮ್ದು ಸ್ಟೇಷನ್.
0: ಹೌದು,
1: 6 ಗಂಟೆಯಿಂದ ನಾನು ಸುಮಾರು 7:30 7:45 ಕೇಳ್ತೀನಿ. ಮನೆಗೆ ಬಿಡ್ಬೇಕಾದ್ರೆ 9 ಗಂಟೆವರೆ ನಾನು ಕೇಳ್ತೀನಿ ಅಂತ.
0: ತುಂಬಾನೇ ಖುಷಿ ಆಯ್ತು ಸರ್, ನಿಮ್ಮ ಒತ್ತಡದ ಕಡಿಮೆ ಮಾಡ್ಕೊಳಕ್ಕೆ ರೇಡಿಯೋ ಕೇಳೋದು, ಅದರಲ್ಲೂ ಹೆಣ್ಣು ಮಕ್ಕಳು ಫೀಲಿಂಗ್ ಅನ್ನ ಅರ್ಥ ಮಾಡ್ಕೊಂಡು ಹಾಡು ಕೇಳೋದು ಇದೆಯಲ್ಲ, ಅದು ಇನ್ನೂ ವಿಶೇಷ ಅನ್ನಿಸ್ತು. ಆಗ್ಲಿ, ನೀವು ಕೇಳಿರುವಂತ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಬಂಗಾರದ ಹೂವು ಸಿನಿಮಾ ಹಾಡಿದು, ಇಬ್ರು ಗಾಯಕಿಯರು ಹಾಡಿದ್ದಾರೆ ಈ ಹಾಡನ್ನ.
1: ನಮ್ಗೆ ಅವಾಗ ಅವೆಲ್ಲ ಗೊತ್ತಿಲ್ಲ, ಸುಮ್ನೆ ಆರ್ಕೆಸ್ಟ್ರಾ.
0: ಆಗ್ಲಿ ಆಗ್ಲಿ, ಕೇಳಿಸ್ಕೊಳ್ಳಿ ಸರ್.

0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.
1: ಕರೆಗೊಂದು ಹಾಡುವ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ 1:20 ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 2 ದಿನಗಳ ಕಾಲ ಮೇಘಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಇಂದು ಮೇಘಾಲಯದ ರಿಭೋಯಿ ಜಿಲ್ಲೆಯ ಬೋರಿಂಗ್ಬೋಂಗ್ನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿನ ಅತಿದೊಡ್ಡ ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯನ್ನು ಶೀಘ್ರದಲ್ಲೇ ದೆಹಲಿ ಅಮೃತಸರ ಕತ್ರಾ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಸಂಪರ್ಕ ಕಲ್ಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಕಚೇರಿಯ ಕೇಂದ್ರ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಾಗಿಲ್ಲ ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1 ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100 ಪ್ರದೇಶ ಅಧಿಕಾರಿಗಳನ್ನು ನಿಯೋಜನೆ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಭಾನುವಾರ ನಡೆಯಲಿರುವಂತಹ ನೀಟ್ ಪದವಿ ಪೂರ್ವ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸಪ್ ಸಂವಹನ ಚಾನಲ್ನ್ನು ಬಿಡುಗಡೆ ಮಾಡಿದೆ. ಈ ಚಾನಲ್ನಲ್ಲಿ ಅದರಂತೆ ಎಲ್ಲ ಅಧಿಕೃತ ವಾಟ್ಸಪ್ ಸಂವಹನಗಳನ್ನು 9118279802 ಸಂಖ್ಯೆಯಿಂದ ಆರಂಭವಾಗುವಂತಹ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು NTA ಸ್ಪಷ್ಟಪಡಿಸಿದೆ. ಪ್ರಸಕ್ತ ಸಾಲಿಗೆ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವಂತಹ ವಿವಿಧ ಯೋಜನೆಗಳ ಅಡಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ಜುಲೈ 5 ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಸಂಪರ್ಕಿಸಬಹುದು ಎಂದು ಇಲಾಖೆಯ ಜಂಟಿ ನಿರ್ದೇಶಕ ಪ್ರಭುರಾಜ್ ಹಿರೇಮಠ ತಿಳಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವಂತಹ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಬಹಳಷ್ಟು ಜನರ ಅಚ್ಚುಮೆಚ್ಚಿನ ಗೀತೆ. ನ್ಯಾಯವೇದೇವರು ಚಿತ್ರದ ಹಾಡು ಕೇಳಿಬಂತು. ಶಿವದೇಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಪಿವಿ ಶ್ರೀನಿವಾಸ್ ಅವರು ಹಾಡಿಗೆ ದನಿಯಾಗಿದ್ರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: 102.9 FM ವಿವಿಧ ಭಾರತಿ. ಶುಕ್ರವಾರ ಮಧ್ಯಾಹ್ನ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 1:20 ಸಿನಿಮಾ ಸುದ್ದಿಯನ್ನು ಕುರಿತಂತಹ ಸಿನಿ ಕ್ವಿಜ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿವಿಧ ಭಾರತಿಯಲ್ಲಿ ಸಿನಿಮಾ ಸುದ್ದಿ ಏನು ಹೊಸದಲ್ಲ. ಪ್ರತಿ ಬೆಳಗ್ಗೆ 11:30 ಕಲಾಭಾರತಿ ಬರುತ್ತೆ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕೂಡ ಸಿನಿಮಾ ಮಾತುಕತೆ ನಡೆಯುತ್ತೆ. ಭಾನುವಾರ ರಾತ್ರಿ 8:02 ಬೆಳ್ಳಿ ಬದುಕು ಕಾರ್ಯಕ್ರಮ, ಹಾಗೆ ಪ್ರತಿ ಸಂಜೆ 6:05 ಕೂಡ ಕೆಲವೊಮ್ಮೆ ಗಾನ ಭಜನದಲ್ಲಿ ಸಿನಿಮಾ ಸುದ್ದಿ, ಹಾಗೆ ರಾತ್ರಿಯ ಪ್ರೇಮ ನಿನಾದದಲ್ಲೂ ಕೂಡ ಕೆಲವೊಂದ್ಸಲ ಫಿಲ್ಮಿ ನ್ಯೂಸ್ ಇದ್ದೇ ಇರುತ್ತೆ. ಹಾಗೆ ಈ ಮಧ್ಯಾಹ್ನ ಸಿನಿ ಕ್ವಿಜ್, ಮಾತು ಮಾಹಿತಿ ಮನರಂಜನೆಗೆ ಹೆಸರಾದ ವಿವಿಧ ಭಾರತಿಯಲ್ಲಿ ಸಿನಿ ಕ್ವಿಜ್ ಈ ಮಧ್ಯಾಹ್ನ 1:20. ನೀವೆಲ್ಲರೂ ಬೆಳಗ್ಗೆ 8:00 ರಾತ್ರಿ 11:00 ಸಾಕಷ್ಟು ಹಾಡುಗಳನ್ನು ಮಾಹಿತಿಯನ್ನು ಕೇಳ್ತಾನೆ ಇರ್ತೀರಾ. ನಾವು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಹಾಗಾಗಿ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಎಂಥದ್ದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಪಟ್ಟಂತ ದಿಕ್ಕು ದಿಕ್ಕುಗಳಿಂದನೂ ಕೂಡ ಉತ್ತರಗಳ ಸುರಿಮಳೆಯನ್ನೇ ಸುರಿಸಿಬಿಡ್ತೀರಿ. ಹಾಗಾಗಿ ನಾವು ಕೂಡ ನಿಮಗೆ ಎಂಥ ಪ್ರಶ್ನೆ ಕೊಡಬೇಕಪ್ಪ ಅಂಥೇಳಿ ಸಾಕಷ್ಟು ಎಚ್ಚರಿಕೆ ವಹಿಸ್ಕೊಂಡು ಪ್ರಶ್ನೆ ಕೇಳಿದ್ರು ಕೂಡ ಚಂದದ ಉತ್ತರಗಳು ನಿಮ್ಮ ಕಡೆಯಿಂದ ಬರುತ್ತೆ. ಇದೊಂಥರ ಚಂದದ ಬಂಧ, ನಿಮಗಿಂತ ನಾವು, ನಮಗಿಂತ ನೀವು. ಈ ಸ್ಪರ್ಧೆಯೇ ಸೊಗಸು. ಎಷ್ಟೊಂದು ಜನ ಕೇಳ್ತಾರೆ, ರಸಪ್ರಶ್ನೆ ಇಲ್ವಾ, ಕ್ವಿಜ್ ಇಲ್ವಾ, ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಶ್ನೆ ಕೇಳಿ ಅಂತ ಕೇಳುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ಮಧ್ಯಾಹ್ನ ಶುಕ್ರವಾರದ ಮಧ್ಯಾಹ್ನದ 1:20 ಸಿನಿ ಕ್ವಿಜ್, ಸಿನಿಮಾ ನಾವು ನೀವು, ಒಂದೆರಡು ಪ್ರಶ್ನೆಗಳು, ನಿಮ್ಮ ಉತ್ತರಗಳು ಎಲ್ಲವೂ ಕೂಡ ಸಾಗುತ್ತೆ. ಯಾರಿಗೆಲ್ಲ ಭಾಗವಹಿಸಬೇಕು ಅಂತ ಆಸಕ್ತಿ ಇದೆ ಅವರೆಲ್ಲರೂ ಕೂಡ 9483091029 ಈ ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ. ನಾವು ಕೇಳುವಂತಹ ಸರಳವಾದ ಸುಂದರವಾದ ಪ್ರಶ್ನೆಯ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಮಗೆ ಉತ್ತರವನ್ನು ಕಳಿಸ್ಕೊಡಿ. ನೀವು ಕೂಡ ಈ ಆಟದಲ್ಲಿ ಜಾಯಿನ್ ಆಗಬಹುದು. ಶುಕ್ರವಾರ ಮಧ್ಯಾಹ್ನ 1:20 ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿನಿ ಕ್ವಿಜ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳ್ತಾನೀರಿ, ನಮ್ಮ ಜೊತೆಯಾಗಿರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1 ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100 ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ 80% ಹೆಚ್ಚು ಸಂಸ್ಥೆಗಳು 25 ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವಕರು 2 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಪಡೆಯುತ್ತಾರೆ. 15 ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23 ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದ್ದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62 ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ಧ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960 ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ಧ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ದಗೊಳಿಸಿದರೆ

0: ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸ್ಆಪ್ ಸಂವಹನಗಳನ್ನು 9178272987 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು NTA ಸ್ಪಷ್ಟಪಡಿಸಿದೆ. ಅದೇ ರೀತಿ NTAಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. June 21 ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ SMS, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. May 3 ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು NTA ಹೇಳಿದೆ. ಭಾರತದ LNG ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ LNGಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ LNG ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು LNG ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32 ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50 ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀ ಗಿ ಹ್ಯುಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ U19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. July 1 VBG ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100 ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ NTAಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಎಸ್, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 1:21:45 102.9 FM ವಿವಿಧ ಭಾರತಿ. ಶುಕ್ರವಾರದ ಮಧ್ಯಾಹ್ನದ ಈ ಸಮಯದಲ್ಲಿ ಸಿನಿ ಕ್ವಿಜ್, ಸಿನಿಮಾ ಸುದ್ದಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಉತ್ತರ ಇರುತ್ತೆ. ಸಾಕಷ್ಟು ಸಿನಿಮಾ ಆಧರಿಸಿದ ಕಾರ್ಯಕ್ರಮಗಳು ಈಗಾಗಲೇ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ನಾವು ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾನೆ ಇರ್ತೀವಿ. ಹಾಗಾಗಿ ನಾವೀಗ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಯಾರಿಗೆಲ್ಲ ಉತ್ತರಗಳು ಗೊತ್ತಾಗುತ್ತೆ ಅವರು ನೀವು ನಮಗೆ ಮೆಸೇಜ್ ಮಾಡಬಹುದು. ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಾವು ಕೇಳಿದಂಥ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಉತ್ತರವನ್ನು ಸೇರಿಸಿ 9483091029 ಈ ಸಂಖ್ಯೆಗೆ ನೀವು ವಿವಿಧ ಭಾರತಿ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸಬಹುದು. ಈಗ ಮೊದಲೇ ಹೇಳಿದ ಹಾಗೆ ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಅಷ್ಟು ಮಾತ್ರ ಸಾಕು. ಕ್ರಾಸ್ ರೋಡ್, ಅಡ್ಡ ರಸ್ತೆ, ಮುಖ್ಯ ರಸ್ತೆ, ಊರು, ಜಿಲ್ಲೆ, ತಾಲೂಕು, ಗ್ರಾಮ ಇದೆಲ್ಲ ಕಳಿಸಿದ್ರೆ ನಿಮ್ಮ ಉತ್ತರವನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಚಿಕ್ಕದಾಗಿ, ಚೊಕ್ಕದಾಗಿ ನಿಮ್ಮ ಉತ್ತರಗಳು ಇದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಎಲ್ಲರ ಉತ್ತರಗಳನ್ನು ಕೂಡ ಗಮನಿಸಬಹುದು. ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಎಲ್ಲರೂ ಸಿದ್ಧ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ರೆ ನಾವು ಮಧ್ಯ ಕರ್ನಾಟಕದಲ್ಲಿದ್ದೀವಿ, ನ್ಯೂಸ್ ಆನ್ ಏರ್ ಮೊಬೈಲ್ ಆ್ಯಪ್ನಲ್ಲಿ ನಮಗೆ ನೀವು ಕೇಳಿದಂಥ ಪ್ರಶ್ನೆ ಉತ್ತರ ಇದೆಲ್ಲನೂ ಕೂಡ ತಲುಪೋದಕ್ಕೆ 50 ಸೆಕೆಂಡ್ಗಳಿಂದ 1 ನಿಮಿಷ ಆಗುತ್ತೆ. ಹಾಗಾಗಿ ಮೊದಲು ಸುತ್ತಮುತ್ತ ಇರೋರಿಗೆ ಉತ್ತರ ಕೊಟ್ಬಿಡ್ತಾರೆ, ಆಮೇಲೆ ನಾವು ಉತ್ತರ ಕೊಡಬೇಕಾಗತ್ತೆ ಅಂತ, ಹಾಗೇನೂ ಆಗೋದಿಲ್ಲ. ಖಂಡಿತವಾಗ್ಲೂ ಎಲ್ರಿಗೂ ಸಮಾನವಾದಂಥ ಅವಕಾಶ, ಎಲ್ಲರನ್ನೂ ಕೂಡ ಸಮಾನವಾಗಿ ನಾವು ನೋಡ್ತೀವಿ. ಬನ್ನಿ, ಇವತ್ತಿನ ಶುಕ್ರವಾರದ ರಸಪ್ರಶ್ನೆ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಕೊಡುವಂತಹ ಒಂದಿಷ್ಟು ವಿವರಣೆಯನ್ನ ಗಮನಿಸಿದ ಮೇಲೆ ಪ್ರಶ್ನೆ ಏನು ಅಂತ ಹೇಳ್ತೀನಿ. ಸುಮಾರು 1950-60 ಸಂದರ್ಭ, ಆಯ್ತಾ, 50-60 ಸಂದರ್ಭ. ಇವರು ಮೂಲತಃ ಉಡುಪಿಯವರು, ಆದರೆ ಹಾಸನದ ಅರಸೀಕೆರೆಯಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡಿದ್ರು. 50-60 ಸಂದರ್ಭ, ಮೂಲತಃ ಉಡುಪಿಯವರು ಹಾಸನದ ಅರಸೀಕೆರೆಯಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡಿದ್ರು. ತೆಲುಗು, ತಮಿಳು, ಕನ್ನಡ ನಿರ್ದೇಶಕರು, ಹಾಗೆ ನಿರ್ಮಾಪಕರು ಕೂಡ ಹೌದು, ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು. ಅದಾದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಆಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಸಿನಿಮಾ ಕ್ಷೇತ್ರದಲ್ಲಿ ಇವರು ಬಹಳಷ್ಟು ಹೆಸರಾಗಿದ್ದು, ಫಿಕ್ಷನ್ ಅಂದರೆ ಮಾಯಾ, ಮಂತ್ರ, ತಂತ್ರ, ಜಾನಪದ ಶೈಲಿಯ ಸಿನಿಮಾಗಳಿಗೆ ಇವರು ಹೆಸರಾದವರು. ಕನ್ನಡದಲ್ಲಿ ಹೇಳೋದಾದರೆ ಶ್ರೀನಿವಾಸನ ವಿವಾಹ, ಕನ್ಯಾದಾನವನ್ನು ಮಾಡಿದ್ರು. ಇವರ ಒಂದು ಸಿನಿಮಾದಿಂದ ಇಬ್ಬರು ಸಂಗೀತ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಹಲವಾರು ನಟ ನಟಿಯರು ಕೂಡ ರಂಗಭೂಮಿಯಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದರು. ಇನ್ನೊಂದು ಸಲ ಹೇಳ್ಬಿಡ್ತೀನಿ, 1950-60 ಸಮಯ, ಮೂಲತಃ ಉಡುಪಿಯವರು ಹಾಸನದ ಅರಸೀಕೆರೆಯಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರರು, ನಿರ್ದೇಶಕರು, ನಿರ್ಮಾಪಕರು, ತೆಲುಗು, ತಮಿಳು, ಕನ್ನಡ ಭಾಷೆಯಲ್ಲಿ. ಸ್ವಾತಂತ್ರ್ಯ ಹೋರಾಟದ ನಂತರ ಸಿನಿಮಾ ಕ್ಷೇತ್ರಕ್ಕೆ ಬಂದರು. ಇವರು ಹೆಸರಾಗಿರೋದು ಫಿಕ್ಷನ್, ಮಾಯಾ, ಮಂತ್ರ, ತಂತ್ರ, ಜಾನಪದ ಶೈಲಿಯ ಸಿನಿಮಾಗಳಿಗೆ. ಶ್ರೀನಿವಾಸನ ವಿವಾಹ ಮಾಡಿದ್ರು, ಕನ್ಯಾದಾನ ಮಾಡಿದ್ರು. ಇವರ ಸಿನಿಮಾದಿಂದ ಇಬ್ಬರು ಸಂಗೀತ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಬಂದರು. ಅಷ್ಟು ಮಾತ್ರ ಅಲ್ಲ, ರಂಗಭೂಮಿಯಿಂದ ಹಲವಾರು ನಟ ನಟಿಯರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬಂದರು. ಯಾರಿವರು ಅಂತ ಹೇಳಬೇಕು, ಜೊತೆಗೆ ಯಾವ ಸಂಗೀತ ಜೋಡಿಯ ಪರಿಚಯ ಕನ್ನಡಿಗರಿಗೆ ಆಯಿತು? ಈಗ ಬಂದಿರುವಂಥ ಎರಡು ಉತ್ತರಗಳು ಕೂಡ ಅಲ್ಲ, ಬೇರೆ ಉತ್ತರವನ್ನು ನೀವು ಪರಿಶೀಲನೆ ಮಾಡಬಹುದು. ಸರಿಯಾದಂಥ ಉತ್ತರ ಒಂದು ಬಂತು.
1: ಹಲೋ, ಮೋಹನ್ ಸ್ಪೀಕಿಂಗ್.
2: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
1: ಏನು?
2: ನೀನೇ ಗೆಸ್ ಮಾಡು.
1: ನಿಮ್ಮ ಮನೆ ನಾಯಿ ಮರಗಳು ಹಾಕ್ತಾ?
2: ನೋ ನೋ, ರಾಂಗ್. ಗೆಸ್ ಅಗೇನ್.
1: ಗೊತ್ತಾಗ್ಲಿಲ್ಲ, ಹೇಳು.
2: ಸಸ್ಪೆನ್ಸ್. ಹೇಳಲ್ಲ.
1: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಅಸೆ, ಪ್ಲೀಸ್ ಹೇಳು.
2: ಮುಂದಿನ ತಿಂಗಳು 30th ನಂಗೂ ನಿಂಗೂ ಮದುವೆ.

ದೇವತೆ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಆರ್ ಎನ್ ಜೆ ಗೋಪಾಲ್ ಅವರು ಬರೆದಿದ್ರು, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದೆ. ವಿವರಣೆಯನ್ನ ಕೊಟ್ಟಾದ ನಂತರ ಅವ್ರು ಯಾರು ಅಂತ ಗುರುತಿಸಿ, ಹಾಗೆ ಯಾವ ಒಂದು ಸಂಗೀತ ಜೋಡಿಯ ಪರಿಚಯ ಆಯಿತು ಅನ್ನೋದನ್ನ ಕೂಡ ಹೇಳಿ ಅಂತ ಕೇಳೋದಕ್ಕೆ ತುಂಬಾ ಜನ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. ಆದರೆ ಕೆಲವರಿಗೆ ಗೊಂದಲ ಕೂಡ ಆಗಿದೆ. ಆ ಒಂದು ಏನು ಇಸ್ವಿಯ ಆಸುಪಾಸಿನಲ್ಲಿರುವಂಥ ಅವ್ರ ಜೊತೆ ಕೆಲಸ ಮಾಡಿದಂಥ ಒಂದಷ್ಟು ನಿರ್ದೇಶಕರ ಹೆಸರುಗಳು ಕೂಡ ಬಂದಿದೆ. ಆದರೂ ಕೂಡ ಬಹಳಷ್ಟು ಜನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾರು ಏನು ಎತ್ತ ಅನ್ನುವಂಥ ಸಂಪೂರ್ಣವಾದ ವಿವರವನ್ನು ಕೂಡ ಕೊಟ್ಟಿದ್ದೀರಿ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ. ನಾವು ನೋಡೋದಾದರೆ ಯಾರಿವರು, ಎಸ್ ಆರ್ ಪದ್ಮಾವತಿ ಶ್ರೀನಿವಾಸ ಮೂರ್ತಿ ನಾಗಶೆಟ್ಟಿ ಹಳ್ಳಿಯಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿ, ಪದ್ಮಶ್ರೀ ಕುಟುಂಬದವರು ಕೆ ಎಚ್ ರಾಜಶೇಖರ್, ನೇತ್ರಾ ಕೆಂಗೇರಿಯಿಂದ, ಮತ್ತು ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು, ಬಿಂದು ಪ್ರಕಾಶ್ ಒಂದು ಉತ್ತರ ಸರಿಯಾಗಿದೆ, ಆಮೇಲೆ ಜಗದಾಂಬಿಕಾ ಹಂಸವೇಣಿಯವ್ರದ್ದು ಕೂಡ ಕರೆಕ್ಟ್ ಆಗಿದೆ, ಉಮೇಶ್ ಸಿರಿಗೆರೆ ದಾವಣಗೆರೆ, ಆಮೇಲೆ ಮತ್ತಾರು ಅಂತ ಹೇಳಿದ್ರೆ ಎನ್ ಜಿ ಬಸವರಾಜ್ ಅವರು ಒಂದು ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ಇಷ್ಟೊಂದು ಡೀಟೇಲ್ಸ್ ಹಾಕಬೇಡಿ ಅಂದರೂ ಹಾಕಿದ್ದಾರೆ. ಯಾರು ಇವರು ಅಂದರೆ ನಾಗೇಂದ್ರ ನಂಜನಗೂಡು ಇವರು. ಮತ್ತು ಇವರ ಜೊತೆಗೆ ಏನ್ರಿ ಹೆಸರು, ಗೌರಿಬಿದನೂರಿನಿಂದ ಏನೋ ಒಂದು ಹೆಸರು ಕಳಿಸಿದ್ದೀರಾ. ಮತ್ತು ಗೀತಾ ಜೋಶಿ ಅವರು ಕರೆಕ್ಟ್ ಆಗಿದೆ. ಅವರ ಜೊತೆಗೆ ಅಮರಾವತಿ ಹರಿಕುಮಾರ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಅವರ ಜೊತೆಗೆ ಕೆ ಎಚ್ ಪಿ ಕಾಲನಿ ಹರಿಹರದಿಂದ ರಾಜಶೇಖರ್ ಅವರು, ಮೀರಾ ಸುಭಾಷ್ ಕುಲಕರ್ಣಿ ಒಂದು ಉತ್ತರ ಕೊಟ್ಟಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಕರೆಕ್ಟ್. ಅವರ ಜೊತೆಗೆ ಮೇಡಮ್ ಇಷ್ಟೆಲ್ಲ ಡೀಟೇಲ್ಸಾಗಿ ಹೇಗೆ ಹಾಕ್ತೀರಾ, ಸಿಂಪಲ್ಲಾಗಿ ಕೊಡಿ. ಸಿದ್ಧಾರ್ಥನಗರದ ವಲ್ಲಭ ನಗರದ ಸಿದ್ಧಾರ್ಥ ಅವರೇ, ನಿಮ್ಮ ಹೆಸರು, ನಿಮ್ಮ ಊರು, ನಮ್ಗೆ ಬೇಕಾದಂಥ ಉತ್ತರ ಅಷ್ಟು ಮಾತ್ರ ಕೊಡಿ, ಎರಡೆರಡು ಲೈನಲ್ಲೆಲ್ಲ ಕೊಡೋಕ್ಕೆ ಹೋಗಬೇಡಿ. ಮತ್ಯಾರು ಅಂತ ಹೇಳಿದ್ರೆ ಎನ್ ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರೋಡ್ನಿಂದ, ಅವ್ರ ಜೊತೆಗೆ ಮೀನಾಕ್ಷಿ ಎಂಟನೇ ಮೈಲಿ ಒಂದು ಮಾತ್ರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೆಸರು ಯಾರು ಹಾಕಿಲ್ವಲ್ಲ ಇವರು, ನಿಮ್ಮ ಹೆಸರು ಹಾಕ್ರಿಯಪ್ಪ ಯಾರಿದು, 3275 9 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಚೇತನ್ ಅಂತ ಹಾಕಿದ್ರ ಎಲ್ಲಿಂದ ಅಂತ ಹೇಳಿ ಹಾಗೇನೆ. ಆಮೇಲೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ನಿಮ್ಮ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಅವರ ಜೊತೆಗೆ ಟಿ ವಿ ಸರ್ಕಲ್ನಿಂದ ಚಿದಾನಂದ ಅವರು, ಧಾರವಾಡದಿಂದ ಮಂಜುಶ್ರೀ, ಸುಬ್ರಹ್ಮಣ್ಯ ಜಯಂತ್, ರೇಖಾ ಬಿ, ಎಷ್ಟು ಜನರು ಕೊಟ್ಟಿರುವಂಥ ಉತ್ತರ ಸರಿಯಾಗಿದೆ. ಇವ್ರು ಯಾರು ಅಂತ ಹೇಳಿದ್ರೆ ಈಗಾಗಲೇ ನೀವೆಲ್ಲರೂ ಹೇಳಿರುವ ಹಾಗೆ

ಬಿ ವಿಠಲಾಚಾರ್ಯ ಅಂತ ಹೇಳಿ. ಬಿ ವಿಠಲಾಚಾರ್ಯ ಅಂದ ತಕ್ಷಣ ನಮಗೆ ನೆನಪಾಗುವುದು ಪೌರಾಣಿಕ, ಒಂಥರ ಕ್ರಾಂತಿಕಾರಿ ಸಿನಿಮಾಗಳು. ಅಂದರೆ ಇವಾಗೆಲ್ಲ ಗ್ರಾಫಿಕ್ ಇದೆ, ತಂತ್ರಜ್ಞಾನ ಇದೆ, ಎಲ್ಲ ಇದೆ, ಹಾಗಾಗಿ ಸಾಕಷ್ಟು ಎಫೆಕ್ಟ್ಗಳನ್ನು ಬಳಸ್ಕೊಂಡು ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಆಗ ಅಂದರೆ 50-60 ಆ ದಶಕಗಳಲ್ಲಿ ಇವರು ಗ್ರಾಫಿಕ್ಕನ್ನು ಯೂಸ್ ಮಾಡಿಕೊಳ್ಳದೆ, ತಂತ್ರಜ್ಞಾನ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲೂ ಕೂಡ 50-60 ಆ ದಿನಗಳಲ್ಲಿ ಪ್ರೇಕ್ಷಕರನ್ನು ಬೆಚ್ಚಿ ಬೀಳುವ ಹಾಗೆ ಸಿನಿಮಾಗಳನ್ನು ಮಾಡಿ ರೋಚಕವಾಗಿ ತೋರಿಸ್ತಾ ಇದ್ರು. ಇವರು ಕನ್ನಡಿಗರಾಗಿದ್ದರೂ ಕೂಡ ಅಚಾನಕ್ಕಾಗಿ ಮದ್ರಾಸ್ಗೆ ಹೋಗ್ತಾರೆ. ಮದ್ರಾಸ್ಗೆ ಹೋಗಿ ಅಲ್ಲಿ ಯಶಸ್ವಿ ತೆಲುಗು ಮತ್ತು ತಮಿಳು ಸಿನಿಮಾಗಳನ್ನು ಮಾಡ್ತಾರೆ. ಅವರು ಹೌದು, ಈಗಾಗಲೇ ಒಂದಷ್ಟು ಜನ ಹೇಳಿರುವ ಹಾಗೆ ಶಂಕರ್ ಸಿಂಗ್ ಅವರ ಜೊತೆಗೆ ಸೇರಿ ಸಿನಿಮಾಗಳನ್ನು ಮಾಡ್ತಾರೆ. ಉಡುಪಿಯವರಾದರೂ ಕೂಡ ಹಾಸನದ ಅರಸೀಕೆರೆಗೆ ಬರ್ತಾರೆ, ಅಲ್ಲಿ ಬಂದು ಹೋಟೆಲ್ ಉದ್ಯಮ ಮಾಡ್ತಾರೆ. ಅವ್ರಿಗೆ ಮೊದಲಿಂದನೂ ಕೂಡ ಯಕ್ಷಗಾನ, ನಾಟಕ, ಬಯಲಾಟಗಳಲ್ಲಿ ಆಸಕ್ತಿ ಇತ್ತು. ಅರಸೀಕೆರೆಯಿಂದ ಹೋಟೆಲ್ ಉದ್ಯಮ ಮಾಡಿ ಅದಾದ ನಂತರ ಅವರು ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಭಿಯಾನಕ್ಕೆ ಹೋಗ್ತಾರೆ. ಅಲ್ಲಿಂದ ಸ್ನೇಹಿತರ ಜೊತೆಗೆ ಸೇರಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದಾದ್ಮೇಲೆ ಅವ್ರಿಗೆ ಸಿನಿಮಾಗಳ ಕಡೆಗೆ ಅಂದರೆ 1944-53 ಸಿನಿಮಾಗಳು, ಅದರಲ್ಲೂ ವಿಶೇಷವಾಗಿ ಕನ್ನಡದ 18 ಸಿನಿಮಾಗಳನ್ನು ಮಾಡಿ ಒಂದು ದಾಖಲೆಯನ್ನೇ ಬರೀತಾರೆ. ಪೌರಾಣಿಕ ಸಿನಿಮಾಗಳು ಬಹಳಷ್ಟು ಯಶಸ್ವಿಯಾಗುತ್ತೆ ಅವರ ಸಿನಿಮಾಗಳು. ವಿಠಲಾಚಾರ್ಯರ ಸಿನಿಮಾ ಅಂದರೆ ಒಂದು ರೀತಿ ಸ್ಪೆಷಲ್ ಎಫೆಕ್ಟ್ಗೆ ಫೇಮಸ್ ಆಗಿರುವಂಥದ್ದು. ಯುದ್ಧದಲ್ಲಿ ಬಾಣಪ್ರಯೋಗ ಆಗಿರ್ಬೋದು, ಭೂತ ಪಿಶಾಚಿಗಳ ಚೇಷ್ಟೆ, ಹೀಗೆ ದೇವರುಗಳು ದಿಢೀರಂತ ಪ್ರತ್ಯಕ್ಷ ಆಗೋದು, ಇವೆಲ್ಲವನ್ನು ಕೂಡ ರೋಚಕವಾಗಿ ತೋರಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದರು ವಿಠಲಾಚಾರ್ಯ ಅವರು. ಶಂಕರ್ ಸಿಂಗ್ ಅವರ ಜೊತೆಗೆ ಸೇರಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಇವರ ಸಂದರ್ಭದಲ್ಲಿ ಬಂದಂಥ ಸೌಭಾಗ್ಯ ಲಕ್ಷ್ಮಿ ಸಿನಿಮಾಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾ ಪರಿಚಯ ಆದವರು ರಾಜನ್ ನಾಗೇಂದ್ರ ಅವರು. ಇವಾಗ ಮತ್ತೊಂದು ಪ್ರಶ್ನೆಯನ್ನು ತಗೊಳ್ಳೋಣ. ಇದು 1980 ದಶಕ ಅಂತ ಇಟ್ಕೊಳ್ಳಿ. ಹಿಂದಿ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ, 1980 ದಶಕದಲ್ಲಿ ಬಂದಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾ. ಇದು ಕಾದಂಬರಿಯನ್ನು ಆಧರಿಸಿದ ಮೂವಿ. ಇದು ಕೂಡ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯೆಲ್ಲ ಒಂದು ಸ್ಟೋರಿಯನ್ನು ಅಳವಡಿಸ್ಕೊಂಡಿದೆ. ಎಸ್, 78-79 ಅಂದರೆ 80 ದಶಕದಲ್ಲಿ ಬಂದ ಒಂದು ಮಾಸ್ಟರ್ ಪೀಸ್ ಸಿನಿಮಾ, ಕಾದಂಬರಿ ಆಧರಿಸಿದ ಸಿನಿಮಾ. ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯ ಕಥೆ ಇದರಲ್ಲಿ ಇದೆ. ಇಡೀ ಕುಟುಂಬ ಅಂತ ಹೇಳಿದ್ರೆ ಗಂಡ, ಹೆಂಡತಿ, ಮಕ್ಕಳೆಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಭಾರತೀಯ ಇತಿಹಾಸದ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಸಿನಿಮಾ ಇದು. ಪ್ರಶಸ್ತಿಗಳ ಸುರಿಮಳೆಯನ್ನೇ ಪಡ್ಕೊಳ್ತು ಯಾವುದು ಈ ಹಿಂದಿ ಸಿನಿಮಾ. ಬಹುಶಃ ಇಷ್ಟು ಡೀಟೇಲ್ಸ್ ಕೊಟ್ಟರೆ ಖಂಡಿತ ಎಲ್ಲರಿಗೂ ಗೊತ್ತಾಗುತ್ತೆ ಯಾವುದು ಅಂತ. ಗೊತ್ತಾದ ತಕ್ಷಣ ನೀವು ನಮಗೆ ನಿಮ್ಮ ಹೆಸರು, ಊರು ಅಷ್ಟು ಮಾತ್ರ ಸೇರಿಸಿ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಜಾಸ್ತಿ ವಿವರಣೆಗಳು ಬೇಡವೇ ಬೇಡ.

ಇಡೀ ಕುಟುಂಬ ಇದರಲ್ಲಿ ಭಾಗವಹಿಸಿದೆ. ಇಡೀ ಭಾರತೀಯ ಸಿನಿಮಾದಲ್ಲಿ ಒಳ್ಳೆಯ ಸಿನಿಮಾ ಅಂತ ಹೇಳಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಸಿನಿಮಾ, ಸಾಕಷ್ಟು ಪ್ರಶಸ್ತಿಗಳು ಈ ಸಿನಿಮಾಕ್ಕೆ ಬಂದು ಕಲ್ಚರಲಿ ಟೆಕ್ನಿಕಲಿ ಪ್ರಶಸ್ತಿಗಳನ್ನು ಬಾಚಿಕೊಂಡಂಥ ಸಿನಿಮಾ ಇದು. ಇದಿಷ್ಟು ಸಿನಿಮಾಕ್ಕೆ ಸಂಬಂಧಪಟ್ಟಂಥ ವಿಶೇಷತೆ. ಯಾವುದು ಈ ಸಿನಿಮಾ, ಹಾಗೆ ಯಾವುದು ಈ ಹೃದಯ ಹಾಡು ಕೂಡ ಬರ್ತಾ ಇದೆ.

0: ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಬಹಳಷ್ಟು ಜನ ಸರಿಯಾದಂತ ಉತ್ತರವನ್ನ ಕಳಿಸಿದ್ದಾರೆ. ಒಂದು ಮಾಸ್ಟರ್ ಪೀಸ್ ಸಿನಿಮಾ, ಕಾದಂಬರಿಯನ್ನ ಆಧರಿಸಿದ ಸಿನಿಮಾ, ಹೋರಾಟ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇದೆ. ಇಡೀ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳು, ಕಲ್ಚರಲ್ ಆಗಿ ಹಾಗೆ ಟೆಕ್ನಿಕಲ್ ಆಗಿ ಬಹಳಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಂತಹ ಸಿನಿಮಾ, ಒಂದು ರೀತಿಯ ಮೈಲಿಗಲ್ಲನ್ನೇ ಶುರು ಮಾಡ್ತು ಅಂತ ಹೇಳುವಂತ ಸಿನಿಮಾ ಯಾವುದಿದು ಹೇಳಿ ಅಂತ ಕೇಳಿದಕ್ಕೆ ತುಂಬಾ ಜನರ ಉತ್ತರಗಳು ಕೂಡ ಬಂದಿದೆ. ನೋಡ್ತಾ ಹೋಗೋಣ. ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕರೆಕ್ಟ್ ಆಗಿದೆ. ಅವರ ಜೊತೆಗೆ ಎಸ್ ಆರ್ ಪದ್ಮಾವತಿ ಶ್ರೀನಿವಾಸ್ ಮೂರ್ತಿ ನಾಗಶೆಟ್ಟಿ ಹಳ್ಳಿಯಿಂದ, ಯಾವುದು ಹೆಸರು, ಒಬ್ಬರು ರಾಧಾ ಹಿರಿಯಣ್ಣ ನಾಗಮಂಡಲದಿಂದ, ಮತ್ತು ಉದಯ್ ಕರ್ಕೇರ ಉಡುಪಿಯಿಂದ, ಅದ್ರ ಜೊತೆಗೆ ಯಾರು ಅಂತ ಹೇಳಿದರೆ ಹೆಸರು ಬೇರೆ ಬೇರೆ ಹೆಸರುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅನುಪಮಾ ಕುಮಾರ ಪಾರ್ಕ್ನಿಂದ, ವಾಣಿಶ್ರೀ ಧಾರವಾಡದಿಂದ, ಯಾರಿವರು, ಆಶಾ ಶ್ರೀನಿವಾಸ್, ಅದರ ಜೊತೆಗೆ ಮತ್ತಾರು, ನೇತ್ರ ಕೆಂಗೇರಿಯಿಂದ ಮೊದಲೊಂದು ಉತ್ತರ ಕೊಟ್ಟಿದ್ರು, ಈಗ ಅವರು ಉತ್ತರವನ್ನು ಬದಲಾಯಿಸಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆ ಸಿಕ್ಕಿದೆ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ

0: ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
1: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
2: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ಯಾವುದಪ್ಪ ಅದು ಮಾಸ್ಟರ್ ಪೀಸ್ ಸಿನಿಮಾ ಅಂತ ಹೇಳಿದ್ರೆ 1978 ಬಂದಂಥ ಜುನೂನ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಶ್ನೆ ಇತ್ತು. ಶ್ಯಾಮ್ ಬೆನಗಲ್ ನಿರ್ದೇಶನ, ಶಶಿಕಪೂರ್ ಅವರು ನಿರ್ಮಿಸಿದ ಒಂದು ಐತಿಹಾಸಿಕ ಸಿನಿಮಾ. ಕಥೆ ಅಂದರೆ ರಸ್ಕಿನ್ ಬಾಂಡ್ ಅವರ ಫ್ಲೈಟ್ ಆಫ್ ಪಿಜನ್ಸ್ ಕಾದಂಬರಿಯನ್ನು ಆಧರಿಸಿದ್ದು. 1857 ಭಾರತೀಯ ಸಿಪಾಯಿ ದಂಗೆಯಲ್ಲಿ ಒಬ್ಬರು ಪಠಾಣ್ ವ್ಯಕ್ತಿ ಬ್ರಿಟಿಷ್ ಕುಟುಂಬದ ಯುವತಿಯನ್ನು ಪ್ರೀತಿಸುವುದರ ಸುತ್ತ ಈ ಕಥೆ ಸಾಗುತ್ತೆ. ಇದರಲ್ಲಿ ಶಶಿಕಪೂರ್ ಇದ್ದಾರೆ, ನಾಸಿರುದ್ದೀನ್ ಶಾ, ಜೆನ್ನಿಫರ್ ಕೆಂಡಾಲ್ ಮತ್ತು ನಫೀಸಾ ಅಲಿ ಅವರಿದ್ದಾರೆ. ಇದು ಬಹಳ ವಿಶೇಷವಾದಂಥ ಸಿನಿಮಾ ಅಂತಲೇ ನಾವು ಹೇಳಬಹುದು. ಜುನೂನ್ ಈ ಒದಕ್ಕೆ ಸರಿಯಾದಂಥ ಉತ್ತರವನ್ನು ಕಳಿಸಿದ್ದು, ಜುನೂನ್ ಅಂತ ಹೇಳಿ ಸರಿಯಾದಂಥ ಉತ್ತರವನ್ನು ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈಗ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ನಾವು ಪ್ರಶ್ನೆಯನ್ನು ತಗೊಂಡ್ಬಿಡಿ. ಪ್ರಶ್ನೆ ಅಂತ ಹೇಳಿದಾಗ ಗಮನಿಸ್ಕೊಳ್ಳಿ, ಇದಾದ ನಂತರ ಸಾಕಷ್ಟು ಜನರು ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ, ಆದರೆ ಆ ಉತ್ತರವನ್ನು ನಾವು ತಗೊಳ್ತಾ ಇಲ್ಲ. ಜುನೂನ್ ಅನ್ನೋದು ಈಗ ಹೇಳಿದಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಗಂಧದ ಗೊಂಬೆಯಂಥ ಸೊಸೆ, ಗಂಧದ ಗೊಂಬೆಯಂಥ ಸೊಸೆ ಈ ನಮ್ಮ ಸೌಭಾಗ್ಯ, ಗಂಧದ ಗೊಂಬೆಯಂಥ ಸೊಸೆ ಈ ನಮ್ಮ ಸೌಭಾಗ್ಯ, ದೇವರು ತಂದ ಮನೆಯಂಥ ಈ ಗುಡಿಕೆ, ದೇವರು ತಂದ ಮನೆಯಂಥ ಈ ಗುಡಿಕೆ, ಈ ಹೆಣ್ಣು ಒಂದು ವರ. ಸಾಧ್ಯವಾದರೆ ಬರ್ಕೊಂಡ್ರೆ ಒಳ್ಳೆಯದು. ಗಂಧದ ಗೊಂಬೆಯಂಥ ಸೊಸೆ ಈ ನಮ್ಮ ಸೌಭಾಗ್ಯ, ದೇವರು ತಂದ ಮನೆಯೆಂಬ ಈ ಗುಡಿಗೆ ಹೆಣ್ಣು ಒಂದು ವರ. ಹಾಗಾಗಿ ನಾವೆಲ್ಲ ಒಂದಾಗಿ ಡ್ಯಾಶ್ ಅನ್ನೋ ಕಡೆ ನೀವು ಫಿಲ್ ಮಾಡಬೇಕು. ನಾವೆಲ್ಲ ಒಂದಾಗಿ ಬಾಳೋಣ. ಇದಿಷ್ಟು ನಮ್ಮ ಪ್ರಶ್ನೆ. ಇದರಲ್ಲಿ 4 ಸಿನಿಮಾಗಳ ಹೆಸರಿದೆ. 4 ಸಿನಿಮಾಗಳಿಗೂ ಕೂಡ ಒಂದು ವಿಶೇಷವಾದಂಥ ಕಾರಣ ಇದೆ. ಗಂಧದ ಗೊಂಬೆಯಂಥ ಈ ಸೊಸೆ ನಮ್ಮ ಸೌಭಾಗ್ಯ, ದೇವರು ತಂದ ಮನೆಯಂಥ ಈ ಗುಡಿಗೆ ಹೆಣ್ಣು ಒಂದು ವರ. ಹಾಗಾಗಿ ನಾವೆಲ್ಲ ಒಂದಾಗಿ ಡ್ಯಾಶ್ ಬಾಳೋಣ. 4 ಸಿನಿಮಾಗಳ ಹೆಸರಿದೆ. 4 ಸಿನಿಮಾಗಳಿಗೂ 2 ವಿಶೇಷವಾದಂಥ ಕಾರಣಗಳಿದೆ. ನಿಮಗೆ ಸಿನಿಮಾಗಳ ಹೆಸರೆಲ್ಲ ಗೊತ್ತಾಯಿತು ಅಂತ ಹೇಳಿದ್ರೆ ಯಾವ ಸಿನಿಮಾ ಯಾಕೆ ವಿಶೇಷ ಅಂತ ಗೊತ್ತಾಗುತ್ತೆ. ಇನ್ನೊಂದೇ ಒಂದು ಸಲ ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಗಂಧದ ಗೊಂಬೆಯಂಥ ಸೊಸೆ ಈ ನಮ್ಮ ಸೌಭಾಗ್ಯ, ದೇವರು ತಂದ ಮನೆಯೆಂಬ ಈ ಗುಡಿಗೆ ಹೆಣ್ಣು ಒಂದು ವರ. ಹಾಗಾಗಿ ನಾವೆಲ್ಲ ಒಂದಾಗಿ ಡ್ಯಾಶ್ ಬಾಳೋಣ. ಇಲ್ಲಿ 4 ಸಿನಿಮಾಗಳ ಹೆಸರು ಬರುತ್ತೆ. 4 ಸಿನಿಮಾಗಳು ಯಾವುದು ಅನ್ನೋದನ್ನು ಪಟಪಟ ಅಂತ ನೀವು ನಮಗೆ ಬರೆದು ಕಳಿಸಿ.

ಆಪ್ತ ಮಿತ್ರ ಚಿತ್ರದ ಹಾಡನ್ನ ಕೇಳಿದ್ದು ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ರಚನೆ, ಗುರು ಕಿರಣ್ ಅವರ ಸಂಗೀತ ಇತ್ತು. ವಿಧ ವಿಧದ ಸಿನಿಮಾಗಳ ಹೆಸರುಗಳು, ಸಿನಿಮಾಗಳ ಹೆಸರುಗಳನ್ನು ಮಿಕ್ಸ್ ಮಾಡಿ ಕೊಟ್ಟಿತ್ತು. ನಾಲ್ಕು ಸಿನಿಮಾಗಳ ಹೆಸರು ಬೇರೆ ಬೇರೆ ಮಾಡಿ ಕೊಟ್ಟಾಗ ಅದನ್ನು ಸರಿಯಾಗಿ ಗುರುತಿಸಿ ಅಂತ ಹೇಳಿದ್ದಕ್ಕೆ ಸಾಕಷ್ಟು ಜನರು ಹತ್ರ ಬಂದು ಸ್ವಲ್ಪ ಆಚೆ ಈಚೆ ಆಗಿದೆ. ಇದು ಸರಿಯಾದ ರೂಪವನ್ನು ಹೇಳಿಬಿಡ್ತೇನೆ ನೋಡಿ. ಈ ಎಲ್ಲವೂ ಕೂಡ ವಿಷ್ಣುವರ್ಧನ್ ಅವರ ಸಿನಿಮಾಗಳು. ಗಂಧದ ಗುಡಿ, ಇದು ವಿಷ್ಣುವರ್ಧನ್ ಅವರ ಐದನೆಯ ಸಿನಿಮಾ. ಕೂಡಿ ಬಾಳೋಣ, ಹತ್ತನೆಯ ಸಿನಿಮಾ. ದೇವರು ಕೊಟ್ಟವರ, ಹದಿನೈದನೇ ಸಿನಿಮಾ. 20th ಸಿನಿಮಾ ಸೊಸೆ ತಂದ ಸೌಭಾಗ್ಯ. ವಿಷ್ಣುವರ್ಧನ್ ಅವರ 5th ಸಿನಿಮಾ ಗಂಧದ ಗುಡಿ, 10th ಸಿನಿಮಾ ಕೂಡಿ ಬಾಳೋಣ, 15th ಸಿನಿಮಾ ದೇವರು ಕೊಟ್ಟ ವರ, 20th ಸೊಸೆ ತಂದ ಸೌಭಾಗ್ಯ. ಗಂಧದ ಗೊಂಬೆಯಂತ, ನಾವು ಗೊಂಬೆಯಲ್ಲಿ ತಗೊಳ್ಬೇಕಾಗಿಲ್ಲ, ಗೊಂಬೆ ಬಿಟ್ಬಿಡ್ಬೋದು. ಗಂಧದ ಗೊಂಬೆಯಂತ ಸೊಸೆ ಅಲ್ವಾ, ಗಂಧದ ಗೊಂಬೆಯಂತ ಸೊಸೆ ಈ ನಮ್ಮ ಸೌಭಾಗ್ಯ. ದೇವರು ತಂದ ಮನೆಯ

ಎಂಬ ಈ ಗುಡಿಗೆ ಹೆಣ್ಣು ಒಂದು ವರ. ಹಾಗಾಗಿ ನಾವೆಲ್ಲ ಒಂದಾಗಿ ಇಲ್ಲಿ ಕೂಡಿ ಬಾಳೋಣ ಅನ್ನೋದನ್ನ ನಾನು ಬಿಟ್ಟಿದ್ದೆ ಡ್ಯಾಶ್ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಕೂಡಿ ಬಾಳೋಣ, ಇದಿಷ್ಟು ಪದಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಜೋಡಿಸಿದಾಗ, ಅರ್ಥ ಮಾಡಿಕೊಂಡಾಗ ನಾಲ್ಕು ಸಿನಿಮಾಗಳ ಹೆಸರು, ನಾಲ್ಕು ಸಿನಿಮಾಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ನಾಲ್ಕು ಸಿನಿಮಾಗಳು ವಿಷ್ಣುವರ್ಧನ್ ಅವರ ಸಿನಿಮಾಗಳು, 5, 10, 15, 20 ಹೀಗೆ ಅವರ ಸಿನಿಮಾಗಳ ಅಭಿನಯದ ಒಂದು ವಿಶೇಷತೆಯನ್ನು ಹೇಳುತ್ತೆ. ಸಾಕಷ್ಟು ಜನ ತುಂಬ ಚೆನ್ನಾಗಿ ಅದನ್ನು ಜೋಡಿಸಿಕೊಟ್ಟಿದ್ದೀರಿ. ಆದರೆ ಈ ಥರನೂ ಪ್ರಶ್ನೆ ಬರಬಹುದು ಅಂತ ಬಹಳಷ್ಟು ಜನಕ್ಕೆ ಊಹೆ ಇರಲಿಲ್ಲ ಅಂತ ಕಾಣುತ್ತೆ. ಮತ್ತು ಇಲ್ಲಿ ಬೇರೆ ಬೇರೆ ಮಿಕ್ಸ್ ಆಗುವಂಥ ಇದೆ, ಚಂದನದ ಗೊಂಬೆ ಅಂತ ಕೆಲವರು ಹೇಳಿದ್ದಾರೆ, ಆಮೇಲೆ ಹೆಣ್ಣು ಸಂಸಾರದ ಕಣ್ಣು ಅಂತ ಬೇರೆ ಬೇರೆ ಡೀಟೇಲ್ಸ್ಗಳನ್ನೆಲ್ಲ ಕೂಡ ಕೊಟ್ಟಿದ್ದೀರಿ ನೀವು. ಇದು ಸಿನಿ ಕ್ವಿಜ್ ಆಗಿರೋದ್ರಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಸಿದ್ಧ ರೆಡಿಮೇಡ್ ಪ್ರಶ್ನೆಗಳನ್ನು ತಗೊಳ್ಳೋದ್ರ ಬದಲಾಗಿ ಸ್ವಲ್ಪ ಆಚೆ ಈಚೆ ಮಾಡಿ ಕೊಟ್ಟಾಗ ಆಟ ಚೆನ್ನಾಗಿರುತ್ತೆ, ಈ ಒಂದು ಗೇಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದು. ಬಟ್ ಆದರೂ ಕೂಡ ತುಂಬ ಖುಷಿಯಾಯಿತು, ಬಹಳಷ್ಟು ಜನ ಹತ್ರ ಹತ್ರ ಬಂದಿದ್ದಾರೆ. ಕೂಡಿ ಬಾಳೋಣ ಮತ್ತು ದೇವರ ಗುಡಿ ಈ ಥರದ್ದು ಒಂದು ಪ್ರಯತ್ನಗಳು ಕೂಡ ನೀವೆಲ್ಲರೂ ಕಳಿಸ್ಕೊಟ್ಟಿದ್ದೀರಾ, ಬಹಳಷ್ಟು ಜನರು ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ತುಂಬ ಜನ ಹತ್ರ ಹತ್ರ ಬಂದಿದ್ದಾರೆ. ಯಾವುದೋ ಒಂದು ಸಿನಿಮಾದ ಹೆಸರನ್ನು ಹೇಳೋದ್ರಲ್ಲಿ ಆಚೆ ಈಚೆ ಆಗಿದೆ, ಆದರೂ ಕೂಡ ಎಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆ. ಇದಿಷ್ಟು ನಮ್ಮ ಶುಕ್ರವಾರದ ಮಧ್ಯಾಹ್ನದ ನಾವು ನೀವು ಸಿನಿಮಾ ಸಿನಿ ಕ್ವಿಜ್ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೊಗಸಾಗಿ ಭಾಗವಹಿಸಿದ್ರಿ, ನಿಮ್ಮ ಪ್ರೀತಿಯ ಒಂದು ಸಂದೇಶಗಳನ್ನು ಕಳಿಸ್ಕೊಟ್ರಿ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಯಾವತ್ತಿಗೂ ಕೂಡ ಚಂದ. ಕ್ವಿಜ್ ಅಂದರೆ ಪ್ರಶ್ನೆ, ಪ್ರಶ್ನೆಗೆ ಉತ್ತರ, ಉತ್ತರದ ಜೊತೆಗೆ ಒಂದಷ್ಟು ಚಂದದ ಹಾಡುಗಳು. ವಿವಿಧ ಭಾರತಿ ಆಕಾಶವಾಣಿ ಯಾರೋ ಹೇಳ್ತಾ ಇದ್ರೆ ಕಬ್ಬಿಣದ ಕಡಲೆ ಆಗಿದೆ ಇವತ್ತಿನ ಪ್ರಶ್ನೆ ಅಂತೇಳಿ, ಹಾಗೇನೂ ಇಲ್ಲ, ಇವೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯಗಳೇ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ, ಮತ್ತೊಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸೇರ್ತಾ ಇರೋಣ, ಕೇಳ್ತಾ ಇರೋಣ, ಮಾತಾಡ್ತಾ ಇರೋಣ. ಹಾಡು ಮಾತು ಮಾಹಿತಿ ಎಲ್ಲವೂ ಕೂಡ ವಿವಿಧ ಭಾರತೀಯ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುತ್ತೆ. ಕೊನೆಯ ಪ್ರಶ್ನೆ ಬಹಳ ಇಷ್ಟ ಆಯಿತು, ಈ ಥರದ ಪ್ರಶ್ನೆಗಳ ನಿರೀಕ್ಷೆಯಲ್ಲಿರ್ತೇವೆ ಅಂತ ಕೂಡ ತುಂಬ ಜನ ಸಂದೇಶವನ್ನು ಕಳಿಸಿದ್ರಿ. ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ, ಸ್ಫೂರ್ತಿ, ಪ್ರೋತ್ಸಾಹನೇ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಹಾಡಿಗೆ ಸಂಗೀತ ನೀಡಿದ್ರು ಸಿಂಗೀತಂ ಶ್ರೀನಿವಾಸರಾವ್. ಗೀತೆಯನ್ನು ಬರೆದಿದ್ರು ಚಿವುದಯಶಂಕರ್. ಹಾಡಿಗೆ ದನಿಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಸಿನಿ ಕ್ವಿಜ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ 2 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕೇಳನು.
1: ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

0: ಬನ್ನಿ, ನಾಡ ಭವಿತವ್ಯಕ್ಕೆ ಹೊಸ ಕನಸು ಕಟ್ಟೋಣ. ಭದ್ರ ಭಾರತದ ರೂವಾರಿಗಳು ನಾವಾಗೋಣ.
1: ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸ್ಪಂದನ
2: ಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾನು ಜಾಂಪಣ್ಣ, ನನ್ನ ಜೊತೆಗೆ ಸುಮ್ಮನೆ ಕುಳಿತಿದ್ದಾರೆ ಸುಮತಿ.
3: ಅಲ್ಲ ಜಾಂಪಣ್ಣ, ಸುಮ್ಮನೆ ಕೂತಿಲ್ಲ. ಯಾವುದೋ ಒಂದ್ ಹಾಡ್ ಹಂಗೆ ನೆನಪಾಗ್ತಾ ಇದೆ. ಯಾವ ಹಾಡು ಗೊತ್ತಾ? ಕಣ್ಣರೆ ನೀ ನೋಡು ಕನ್ನಡ ಸೀಮೆ. ಈ ಹಾಡು ಯಾಕೋ ಇವತ್ತು ಬೆಳಗ್ಗೆಯಿಂದ ನೆನಪಾಗ್ತಿದೆ ಜಂಪಣ್ಣ.
2: ಇಲ್ಲ, ಬೆಳಗ್ಗೆಯಿಂದಲ್ಲ, ನೀವು ಆವಾಗಿವಾಗ ಮೇಲೆ ಮೇಲೆ ಪ್ರವಾಸಕ್ಕೆಲ್ಲ ಹೋಗಿ ಬಂದಿರ್ತೀರಲ್ಲ, ಮತ್ತೊಂದಿಷ್ಟು ಯಾಕೋ ಬಹಳ ದಿನ ಆಯ್ತು, ಒಂದಿಷ್ಟು ಹೋಗ್ಬೇಕು, ಕನ್ನಡ ನಾಡಿನ ಈ ಸೀಮೆಯನ್ನ ನೋಡ್ಬೇಕು, ಎಲ್ಲಾ ಕಡೆ ಓಡಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆ.
3: ಪ್ರವಾಸ, ಅಯ್ಯೋ, ನಮ್ಮ ಅನೇಕ ಎಲ್ಲ ನಮ್ಮ ಶ್ರೋತೃಗಳಿರಬಹುದು ಅಥವಾ ನಮ್ಮ ಜನ ಎಲ್ಲ, ಪ್ರವಾಸ ಮುಗೀತಪ್ಪ, ಮಕ್ಕಳಿಗೆಲ್ಲ ಸ್ಕೂಲ್ ಶುರು ಆಗೋಯ್ತು, ಜೂನ್ ತಿಂಗಳು ಬಂತು, ಹೊರಟೆವು ಶಾಲೆಗೆ ಅಂತ ಎಲ್ಲ ಶಾಲೆಗೆ ಹೊರಡ್ತಾ ಇದಾರೆ.
2: ಹೌದು, ವಾಪಸ್ ಬಂದಾಗ ಇನ್ನೇನು ಮುಗೀತು, ಪ್ರವಾಸದ ಮಾತೇ ಆಡಬಾರ್ದು ಅಂತ.
3: ಈ ಮಳೆನಲ್ಲಿ ಎಂತ ಪ್ರವಾಸ ಹೋಗೋದು ಅಂತಾರೆ.
2: ಯಾಕೆ ಇಲ್ಲೇ ಇರೋದು ಮೇನು? ನಾವು ಈ ಹಿಂದೆ ಮಳೆಗಾಲದಲ್ಲಿ ಚಾರಣ ಮಾಡಿದ್ವಿ.
3: ಮಳೆಗಾಲದಲ್ಲಿ ಚಾರಣ,
2: ವಿಪರೀತ ಮಳೆ ಆಗ್ಬೇಕು, ಆ ಮಳೆಯಲ್ಲಿ ಹೋಗ್ಬೇಕು, ಆ ಮಳೆಯಲ್ಲಿ ನದಿ ಹರಿತಾರ, ನದಿ ದಾಟಬೇಕು, ಒಬ್ರಿಗೊಬ್ರು ಕೈ ಹಿಡ್ಕೊಂಡು, ಅಲ್ಲಿ ಯಾವುದೋ ಒಂದು ಜಲಪಾತ ಸೃಷ್ಟಿಯಾಗಿರ್ತದೆ, ಅದನ್ನ ನೋಡ್ಬೇಕು. ಪ್ರವಾಸ ಅಂತಂದ್ರೆ ಬೇಸಿಗೆಯಲ್ಲಿ ಹೋಗ್ಬೇಕು, ರಜೆ ಟೈಮಲ್ಲೇ ಹೋಗ್ಬೇಕು, ಅಥವಾ ಯಾರೋ ಒಂದಿಷ್ಟು ಪ್ರವಾಸ ಕಂಡಕ್ಟ್ ಮಾಡಿದಾಗನೇ ಹೋಗ್ಬೇಕು ಅಂತೇನಿಲ್ಲ. ಆಕ್ಚುಲಿ ಮಕ್ಕಳು ತಂಪಾಡಿಗೆ ತಾವು ಶಾಲೆಗೆ ಹೋಗ್ತಿರ್ತಾರೆ, ಅಲ್ಲಿ ಅವ್ರದ್ದು ಏನು ಯಾವುದೇ ರೀತಿಯ ಜವಾಬ್ದಾರಿಗಳು ಇರಲ್ಲ. ಈಗ ಸೈಲೆಂಟ್ ಆಗಿ ಒಂದಿಷ್ಟು ಆರಾಮಾಗಿ ಸೀಟ್ ಸಿಗುತ್ತೆ, ಎಲ್ಲೇ ಬಸ್ಸಲ್ಲಿ ಹೋದ್ರು ಸೀಟ್ ಸಿಗುತ್ತೆ, ಬೇರೆ ರಿಸರ್ವೇಷನ್ ಕೂಡ ಸಿಗುತ್ತೆ. ಈಗ ಪ್ರವಾಸಕ್ಕೆ ಹೋಗ್ಬೇಕು
3: ಅಂದ್ರೆ ವೀಕೆಂಡ್ ಅಲ್ಲಿ ಮಾತ್ರ ಪ್ರವಾಸಕ್ಕೆ ಹೋಗೋದಲ್ಲ, ವೀಕ್ ಡೇಸ್ ಅಲ್ಲೂ ಪ್ರವಾಸ ಹೋಗಿ ಅಂತ ಹೇಳ್ತಾ ಇದೀರಾ ಇಂಡೈರೆಕ್ಟ್ ಆಗಿ. ಆದ್ರೂ ಇತ್ತೀಚೆಗೆ ಎಲ್ಲಾ ಕಡೆ ಜನವೋ ಜನ, ರಶು ಅಂದ್ರೆ ರಶು, ಏನು ಮಾಯವೋ ಹಾಡ್ ಗ್ಯಾಪ್ಕ ಬರುತ್ತಲ್ವಾ,
2: ಏನು ಮಾಯವೋ. ಈಗ
3: ಯಾಕಪ್ಪ ಪ್ರವಾಸ ಬಂದ್ವಿ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸರಿ, ಅಷ್ಟು ರಶ್ಶು.
2: ರಶ್ ಅಂದ್ರೆ ಏನ್ ಗೊತ್ತಾ, ಮೊದಲಿಗೆ ಬಹಳ ಕುತೂಹಲ

0: ಈಗ ಭಾಳಷ್ಟು ಜಂಜಾಟ, ಒಂದಿಷ್ಟು ಟ್ರಾಫಿಕ್ಕು, ಒಂದಿಷ್ಟು ಕಣ್ಣಿಗೆ ಕಾಣಿಸುವಂತಹ ಈ ಫುಲ್ ಜಗಮಗ ಏನಿರುತ್ತಲ್ಲ, ಇದರಿಂದ ಹೊರತಾಗಿ ಒಂದಿಷ್ಟು ದೂರ ಹೋಗಬೇಕು ಅಂತ ಎಲ್ರಿಗೂ ಅವ್ರು ಹೇಳ್ತಿರ್ತಾರೆ, ಬಟ್ ಆಚರಣೆಗೆ ತರಲ್ಲ. ಹಾಗಾಗಿ ಮತ್ತೆ ಒಂದು ಸಣ್ಣ ಸ್ಥಳದಲ್ಲಿ ಕೂಡ ಏನೋ ಒಂದು ಆನಂದ ಇರುತ್ತೆ. ಒಂದು ಸಣ್ಣ ದೇವಸ್ಥಾನ ಇರ್ತದೆ, ಅಲ್ಲಿ ಒಂದಿಷ್ಟು ಸ್ವಲ್ಪ ಕೆಲವೇ ಕೆಲವು ಪ್ರವಾಸಿಗರಿರ್ತಾರೆ. ಮೇಲಾಗಿ ಇಲ್ಲಿ ಪ್ರವಾಸಕ್ಕೆ ಇದು ಈ ಸಕಾಲ ಅಲ್ಲ, ಇದು ಪ್ರವಾಸ ಕಾಲ ಅಲ್ಲ. ಅಲ್ಲಿ ಸ್ವಲ್ಪ ಜನ ಬಂದಿರ್ತಾರೆ ಆವಾಗ, ಅಥವಾ ಈ ಪಿಕ್ನಿಕ್ ಅಂತಿದ್ವಲ್ಲ ಮೊದಲು, ಒಂಥರ ಹೊರಗಡೆ ಹೋದಂಗೆ.
1: ಅಂದ್ರೆ ನಾವಿರೋ ಜಾಗದಿಂದ ಬೇರೆ ಇನ್ನೊಂದು ಜಾಗಕ್ಕೆ ಹೋಗಿ ಸ್ವಲ್ಪ ಹಾಯಾಗಿ ಉಸಿರು ಬಿಡೋದಕ್ಕೆ ಪ್ರವಾಸ ಅಂತಾನು
0: ಹೇಳ್ಬೋದು. ಈಗ ಎಲ್ಲೋ ಈಗ ಮಳೆ ಆಗ್ತಾ ಇರ್ತದ, ಒಂದಿಷ್ಟು ಸಣ್ಣ ತೊರೆ ಹರಿತಾ ಇರ್ತದೆ, ಆ ಒಂದು ದೊಡ್ಡ ನದಿಯನ್ನ ನೋಡ್ಬೇಕು ಅಂತಂತೇನಿಲ್ಲ. ಅಲ್ಲೇ ಒಂದಿಷ್ಟು ಆರಾಮಾಗಿ ಹಳ್ಳದ ಬದಿನಲ್ಲಿ ಹೋಗಿ ಒಂದಿಷ್ಟು ಕೂತ್ಕೊಂಡು ಬರಬಹುದು. ಮತ್ತೆ ಅಲ್ಲಿ ಹೊರಗಡೆ ಹೋದಾಗ ಸಣ್ಣ ಪ್ರಮಾಣದಲ್ಲಿ ಎಂಜಾಯ್ ಮಾಡಬೇಕು.
1: ಅಂದ್ರೆ ಹೆಚ್ಚು ಪ್ರಚಲಿತವಿಲ್ಲದ ಜಾಗಗಳಿಗೆ ನಾವು ಹೋದರೆ ಈ ರಶ್ ಅನ್ನೋಂಥದ್ದೇನೋ ಒಂದು ಇತ್ತಲ್ಲ, ಅಲ್ಲಿಂದ ಕೂಡ ನಾವು ಆ ಜಂಜಡಗಳಿಂದ ಬಿಡಿಸ್ಕೋಬಹುದು.
0: ರಶ್ ರಶ್ ಅಂತ ಹೇಳ್ತಿರಲ್ಲ, ಈಗ ಸತತವಾಗಿ ತುಂಬಾ ಜನ ನಮಗೆ ಹಾಡುಗಳಿಗಾಗಿ ಪತ್ರ ಬರೆದಿರ್ತಾರೆ. ಅಲ್ಲಿ ಕೆಲವೇ ಜನ
1: ರಶ್ ಇದ್ದಾಗ ನಾವು ಸ್ವಲ್ಪ ಸಂದಿಗದಿನಲ್ಲಿ ಹಾಡುಗಳನ್ನು ತೋರಿಸಬೇಕಾಗತ್ತೆ ಅಂತೀರಿ.
0: ಅಪರೂಪದ ಹಾಡನ್ನು ಕೇಳಬೇಕು.
1: ಆಯ್ತು, ಈಗ ಒಂದು ಅಪರೂಪದ ಹಾಡನ್ನು ಕೇಳೋಣ, ಮತ್ತೆ ನಮ್ಮ ಶ್ರೋತೃಗಳ ಪತ್ರಗಳನ್ನು ನೋಡೋಣ.
0: ಓಕೆ.

0: ಇವತ್ತು ನಮ್ಮ ಶ್ರೋತೃಗಳು ಎಷ್ಟೊಂದು ಜನರ ಪತ್ರಗಳು ಇವೆ, ಆದರೆ ವಿಶೇಷವಾಗಿ ಇವತ್ತು ನಾವು ಹಳೆ ಶ್ರೋತೃಗಳು ನಮ್ಮ ಪತ್ರಗಳನ್ನ ನೀವು ನೋಡ್ಲೇ ಇಲ್ಲ, ನಾವು ಪತ್ರ ಬರೆಯೋದೇ ಇಲ್ಲ ಅಂತೆಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಮೊನ್ನೆ, ಅಂತಹವರ ಪತ್ರಗಳನ್ನು ನೋಡೋಣ. ಯಾರ್ಯಾರು ಕೋಪಿಸ್ಕೊಂಡಿದಾರಲ್ಲ, ಯಾರ್ಯಾರು ನಮ್ಮ ಪತ್ರ ಅಂದ್ರೆ ನಿಮಗೆ ಇಷ್ಟ ಇಲ್ವಾ, ನಮ್ಮ ಪತ್ರ ಓದಲ್ವಾ, ಹೊಗಳಿದ್ರೆ ಮಾತ್ರನಾ ಅಂತ ಕೇಳ್ತಾರಲ್ಲ, ಅವರ ಪತ್ರ ನೋಡಿದ್ರೆ ಹೇಗೆ? ನಮ್ಮ ಎನ್ ಆರ್ ಪ್ರಸಾದ್ ಅವರು ಯಾವಾಗ್ಲೂ ನಮಗೆ ತುಂಬಾ ಪತ್ರಗಳನ್ನ ಬರೀತಾರೆ, ಪ್ರತಿದಿನ ಪತ್ರಗಳನ್ನ ಬರೀತಾರೆ. ಶ್ರೋತೃಗಳನ್ನ ಆಕಾಶವಾಣಿಗೆ ಕರೆದು ಮಾತನಾಡಿಸಬೇಕು, ನೀವು ನಮಗೆ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನ ಹೇಳ್ತಾರೆ. ಆಮೇಲೆ ಸಿಪಿ ಗ್ರಾಮ್ಸ್ ಸರ್ಕಾರದ ವೆಬ್ಸೈಟ್ಗಳ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮ ಬರ್ತಿತ್ತು, ಅದನ್ನ ನೀವು ಯಾಕೆ ಮತ್ತೆ ಶುರು ಮಾಡಬಾರ್ದು ಅಂತ ಕೇಳ್ತಾರೆ. ಆಮೇಲೆ ಸಿನಿ ಕ್ವಿಜ್ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಪ್ರತಿದಿನ ಅವರು ದೊಡ್ಡ ದೊಡ್ಡ ಪತ್ರಗಳನ್ನ ಬರೀತಾರೆ. ನಮ್ಮ ಎನ್ ಆರ್ ಪ್ರಸಾದ್ ಅವರು ಬಹಳ ಪ್ರಬುದ್ಧ ಕೇಳುಗರು, ನಾವೆಷ್ಟೋ ಸಲ ಹೇಳ್ತೀವಿ, ಆದರೆ ಹೇಳಿದೆಲ್ಲವನ್ನ ನೀವು ಹೇಳಿದ ಎಲ್ಲ ಸಲಹೆಯನ್ನೂ ನಾವು ಜಾರಿಗೆ ತಕ್ಷಣಕ್ಕೆ ತರೋದು ತುಂಬಾ ಕಷ್ಟ ಅಲ್ವಾ ಜಪಣ?
1: ನೋಡಿ ನೋಡಿ, ತಕ್ಷಣಕ್ಕೆ ಅಂತ ಹೇಳ್ತೀರಿ ನೀವು, ಅಂದ್ರೆ ಮುಂದೆ ನಮಗಾಗಿ ಇರುವಂತಹ ಆಕಾಶವಾಣಿ ನಮ್ಮ ಬೇಡಿಕೆಗಳನ್ನ ಖಂಡಿತವಾಗಿ ಈಡೇರಿಸುತ್ತದೆ ಅಂತ ಹೇಳಿ ಅವರಿಗೆ ಒಂದು ಭರವಸೆ ಇದೆ. ನಾವು ಕೂಡ ಅವರ ಕೋರಿಕೆಗಳನ್ನ ಈಡೇರಿಸ್ತೀವಿ, ಕಾಲಕಾಲಕ್ಕೆ ಆಯಾ ಅನುಕೂಲಕ್ಕೆ ತಕ್ಕಂಗೆ ನಾವು ಕಾರ್ಯಕ್ರಮಗಳನ್ನು ಮಾಡಿಫೈ ಮಾಡ್ತಿರ್ತೀವಿ. ಮಾಡಿಫೈ ಯಾಕೆ ಮಾಡ್ತೀವಿ, ನೀವೇ ತಾನೇ ಕೊಟ್ಟಿದ್ದು ಸಲಹೆಗಳು,
0: ನಿಮ್ಮ ಸಲಹೆಗಳನ್ನ ನಾವು ಅಳವಡಿಸ್ಕೊಳ್ತೀವಿ. ಆದರೆ ತಕ್ಷಣಕ್ಕೆ ಆಗುತ್ತೆ ಅಂತ ಅಲ್ಲ, ಪ್ರತಿದಿನ ನೀವು ಮೇಲ್ಗಳನ್ನ ಮಾಡ್ತೀರಿ. ಅನೇಕರು, ನಮ್ಮ ಬೋಪ ವೆಂಕಟೇಶ್ ಅವರು ಕೂಡ ಪತ್ರಗಳನ್ನ ಬರೀತಾರೆ, ಹಾಗೆ ಮಹಾಲಿಂಗಪ್ಪ ಜಾಲ್ವಾದಿಯವರು, ರೋಹಿತ್ ದಾಸನಪುರ, ಕಿರಣ್ ಚಿಕ್ಕನಹಳ್ಳಿ, ಇವರೆಲ್ಲರೂ ಕೂಡ ನಿಯಮಿತವಾಗಿ ನಮಗೆ ಏನು ಕಳಿಸ್ತಾರೆ ಇಮೇಲ್ಗಳನ್ನು. ಆದರೆ ಪ್ರತಿದಿನ ನಾವು ನಿಮ್ಮದೇ ಪತ್ರಗಳನ್ನು ಪೂರ್ಣ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆಯವರ ಪತ್ರಗಳನ್ನು ನೋಡ್ತೇವೆ, ಅಲ್ಲಿ ಹೊಗಳಿದ್ದಿರ್ಬೋದು ತೆಗಳಿದ್ದಿರ್ಬೋದು ಎಲ್ಲವನ್ನು ನಾವು ನೋಡ್ತಾ ಸಾಕ್ತೀವಿ. ಮೀರಾ ಸುಭಾಷ್ ಕುಲಕರ್ಣಿ ಅವರು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಮಹನೀಯರ ಮಾತುಗಳನ್ನು ನೀವು ಕೇಳಿಸ್ತೀರಿ, ನಮಗೆ ಕೇಳಿ ತುಂಬಾ ತುಂಬಾ ಸಂತೋಷ ಆಗಿದೆ ಅಂತ.
1: ಆ ಕಾರ್ಯಕ್ರಮ ಸತತವಾಗಿ ಮುಂದುವರಿತಾ ಇದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 7:15 ಪ್ರಸಾರ ಆಗುತ್ತೆ, ಹಾಗೆ ಸಾಯಂಕಾಲ 6:55 ಕೂಡ ಮತ್ತೆ ಪ್ರಸಾರ ಮಾಡ್ತೀವಿ. ನೀವು ಕೇಳಿ ಇತರರಿಗೂ ಕೇಳಿಸಿ, ನೀವು ಕೇಳಿ ಇತರರಿಗೂ ಕೇಳಿಸಿ,
1: ನೀವು ಕೇಳಿ ಇತರರಿಗೂ ಕೇಳಿಸಿ
0: ಅಂತ ಹೇಳ್ತಾ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನ ಮುಗಿಸೋಣ. ಆತ್ಮೀಯರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿ
1: ಹಾಗೂ ಜಾಂಪಣ್ಣನ ನಮಸ್ಕಾರಗಳು.
2: ಸ್ಪಂದನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ ಹಾಗೂ ಜಾಂಪಣ್ಣ ಆಶಿಹಾಳ್. ಸಮಯ ಆಗಿದೆ 2:30. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ ಮನಸ್ಸು

0: ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ

0: ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು, ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರ ದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು, ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು, ಶೇಕಡ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ HS ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
3: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
4: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡು.

0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಬನ್ನಿ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. 2:41:55 ಸಮಯ ಆಗಿದೆ. 100.9 FM ಟ್ಯೂನ್ ಮಾಡಿದ್ರ, ಊಟ ಆಗಿದೆ, ಒಂದಷ್ಟು ಕೆಲಸಗಳು ಕೂಡ ಮುಗಿದಿದೆ, ಅದರ ಜೊತೆ ಜೊತೆಗೆ ರೇಡಿಯೋ ಕೂಡ ಕೇಳ್ತಾ ಇದ್ದೀರಾ. ಎಸ್, ಇವಾಗ ನಿಮಗೆಲ್ಲ ಗೊತ್ತೇ ಇದೆ, ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಅವಕಾಶ. ಇವತ್ತು ಯಾವ ಒಂದು ಸಿನಿಮಾವನ್ನು ನಾವು ಆರಿಸಿಕೊಂಡಿದ್ದೇವೆ ಚಿತ್ರತಾನ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರೆ, 1987 ಬಂದ ಸಿನಿಮಾ ಯಾವುದು? ಮನಮೆಚ್ಚಿದ ಹುಡುಗಿ. MS ರಾಜಶೇಖರ್ ಅವರ ನಿರ್ದೇಶನ, ಒಂದು ಕ್ಲಾಸಿಕ್ ಕನ್ನಡ ರೊಮ್ಯಾಂಟಿಕ್ ಮೂವಿ ಇದು. ಶಿವರಾಜ್ ಕುಮಾರ್, ಸುಧಾ ರಾಣಿಯವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರ ಜೊತೆಗೆ ಈ ಸಿನಿಮಾದಲ್ಲಿದ್ದಾರೆ ಸುಂದರಕೃಷ್ಣ ಅರಸ್ ಅವರು, ಶುಭಾ, ಪಾಪಮ್ಮ ಮತ್ತಿತರರು ಕೂಡ ಇದ್ದಾರೆ. SA ಚಿನ್ನೇಗೌಡ ಅಂತ ಹೇಳಿ ಅವರು ಪ್ರೊಡ್ಯೂಸರ್, ಇವರ ಜೊತೆಗೆ SA ಶ್ರೀನಿವಾಸ್ ಅಂತ ಹೇಳಿ MS ರಾಜಶೇಖರ್ ಅವರು ಡೈರೆಕ್ಷನ್ ಮಾಡಿದರು. ಇದು ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಒಂದು ಹಳ್ಳಿಯ ಪರಿಸರದ, ಹಳ್ಳಿಯಲ್ಲಿ ಆಗುವಂಥ ಹಳ್ಳಿಯ ಮುಗ್ಧ ಹುಡುಗನ ಪ್ರೀತಿಗೆ ಅವರ ಮನಸ್ಸನ್ನು ಮೆಚ್ಚಿದಂತಹ ಹುಡುಗಿ ಮತ್ತು ಹುಡುಗನ ಒಂದು ಪ್ರೀತಿಯ ಸ್ಟೋರಿ ಇದೆ. ಒಂದು ಸಾಂಪ್ರದಾಯಿಕ ಮತ್ತು ಭಾವನಾತ್ಮಕ ಸಾಕಷ್ಟು ವಿಚಾರಗಳು ಕೂಡ ಇದೆ. ಕೌಟುಂಬಿಕ ಹಳ್ಳಿ ಸಂಸ್ಕೃತಿಯ ಒಂದು ಭಾವಪೂರ್ಣ ಸಂಗೀತದ ಮಿಶ್ರಣ ಈ ಸಿನಿಮಾ. ಸಾಕಷ್ಟು ಹಾಡುಗಳು ಕೂಡ ಚೆನ್ನಾಗಿದೆ. ಹಳ್ಳಿಗೆಲ್ಲ ಇವನೇ ಚಂದ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಉಸಿರೇ ಕೇಳಿ ಎಲ್ಲ ಕೇಳಿ, ಬೆಂಕಿನಲ್ಲೂ ತಂಪುಕೊಂಡೇನು, ಇಂಥ ಒಂದು ಚಂದದ ಹಾಡುಗಳು ಗೊತ್ತೇ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡುಗಳು ಯಾವತ್ತಿಗೂ ಕೂಡ ಎವರ್ ಗ್ರೀನ್, ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಹಾಡುಗಳು. ಮನಮೆಚ್ಚಿದ ಹುಡುಗಿ ಚಿತ್ರದ ಹಾಡುಗಳನ್ನು ನಾವೀಗ ಕೇಳ್ತಾ ಸಾಗೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಯಾರೆಲ್ಲ ಈ ಸಿನಿಮಾ ನೋಡಿದ್ರ ಮತ್ತೊಂದು ಸಲ ಈ ಸಿನಿಮಾನ ನೋಡಿದ ಹಾಗೆ ಆಗುತ್ತೆ. ಎಲ್ಲ ಹಾಡುಗಳನ್ನು ಕೇಳಿ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಹಾಡುಗಳನ್ನು ಇಷ್ಟು ಹೊತ್ತು ಕೇಳಿದ್ರಿ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ 4 ಗಂಟೆಯಿಂದ 5 ಗಂಟೆವರೆಗೆ ಪರಿಮಳ ಸಿನಿಮಾ ಕುರಿತಾದ ಒಂದಷ್ಟು ಮಾತುಕತೆಯ ಜೊತೆಗೆ ಚಂದದ ಹಾಡುಗಳು ಕೂಡ ನಿಮ್ಮ ಜೊತೆಯಾಗಿರುತ್ತೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ವಿವಿಧ ಭಾರತೀಯ. ಈ ಪ್ರಸಾರದಲ್ಲಿ, ಶುಕ್ರವಾರದ ಈ ಪ್ರಸಾರದಲ್ಲಿ ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 4:02:40 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಿನಿಮಾ ಜಗತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತಾಡ್ತಾ ಸಾಗೋಣ. ಅದರಲ್ಲೂ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂಥ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಚಂದದ ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು. ಹೌದು, ಕನ್ನಡ ಚಿತ್ರರಂಗ ಬೆಳೆದು ಬಂದ ರೀತಿ ಒಂಥರ ಬಹಳ ವಿಶೇಷ ಅಂತಲೇ ಹೇಳಬಹುದು. ಹಿಂದೆಲ್ಲ ಕನ್ನಡದ ಸಿನಿಮಾಗಳನ್ನು ಮಾಡೋದು ತುಂಬ ಕಷ್ಟದ ಕೆಲಸ ಆಗಿತ್ತು. ಹೆಚ್ಚಾಗಿ ಮದ್ರಾಸನ್ನು ಆಶ್ರಯಿಸಬೇಕಾಗ್ತಾ ಇತ್ತು. ಅಂದರೆ ರೆಕಾರ್ಡಿಂಗ್ಸ್ ಇರಲಿ, ಡಬ್ಬಿಂಗ್ ಇರಲಿ, ಈ ಥರ ಏನೇ ಕೆಲಸಗಳು ಆಗಬೇಕು ಅಂದರೂ ಕೂಡ ಮದ್ರಾಸ್ನಲ್ಲೇ ನಡೀತಾ ಇತ್ತು. ಆದರೆ ಈಗ ಹಾಗಿಲ್ಲ. ಕನ್ನಡ ಚಿತ್ರರಂಗ ಬಹಳ ಸೊಗಸಾಗಿ ಬೆಳೆದು ನಿಂತಿದೆ. ವರ್ಷಕ್ಕೆ 106 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಒಂದಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ, ಅಂದರೆ ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಗಮನ ಸೆಳೆಯುವ ಹಂತಕ್ಕೆ ಕನ್ನಡ ಚಿತ್ರರಂಗ ಬೆಳೆದು ನಿಂತಿದೆ. ಇಂಥದ್ದೇ ಒಂದಷ್ಟು ವಿಚಾರಗಳ ಸುತ್ತ ನಮ್ಮ ಇಂದಿನ ಚಿತ್ತ. ಕೇಳ್ತಾರೆ, ಇದು ಪರಿಮಳ ಕಾರ್ಯಕ್ರಮ.

ಸೋ ಫ್ರಮ್ ಸೋ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಸಿದ್ಧಾರ್ಥ್ ಬೆಳ್ಮಣ್ಣ ಅವರು ಹಾಡಿದ್ರು, ಪೃಥ್ವಿ ಸಾಹಿತ್ಯ, ಕೆ ಸುಮೇಧ್ ಅವರ ಸಂಗೀತವಿತ್ತು. ಕನ್ನಡದ ಸಿನಿಮಾಗಳು, ಅದರಲ್ಲೂ ಇತ್ತೀಚೆಗೆ ಬಂದಂತಹ ಒಂದಷ್ಟು ಸಿನಿಮಾಗಳು ಮತ್ತೆ ಸಿನಿಮಾ ರಂಗದ ಸುತ್ತಮುತ್ತ ಒಂದು ಸ್ವಲ್ಪ ಮಾತಾಡ್ತಾ ಸಾಗೋಣ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಮತ್ತೊಂದು ಚಂದದ ಹಾಡನ್ನ ಕೇಳ್ಬನ್ನಿ, ದಿ ಡೆವಿಲ್ ಚಿತ್ರದ ಹಾಡು. ಹರ್ಷಿಕಾ ದೇವನಾಥ್ ಮತ್ತು ವಿ ಅಭಯ್ ಇಬ್ರು ಹಾಡಿರೋ ಹಾಡಿದು. ಪ್ರಮೋದ್ ಮರವಂತೆ ಅವರು ಹಾಡನ್ನ ಬರೆದಿದ್ದಾರೆ, ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ವಿವಿಧ ಭಾರತಿಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮಾತಾಡ್ತೇವೆ, ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತೇವೆ. ಹಾಗೆ ಇವತ್ತು ಸ್ವಲ್ಪ ಕನ್ನಡ ಚಿತ್ರರಂಗದ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ಅದರಲ್ಲೂ ಇತ್ತೀಚೆಗೆ ಅಂದ್ರೆ ಒಂದು 2022-25 ಈ ಸಮಯದಲ್ಲಿ ತುಂಬಾ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ 100 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಎಲ್ಲೆಲ್ಲಿಂದನೋ ಜನ ಸಿನಿಮಾ ಕ್ಷೇತ್ರದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಅದು ಹೀರೋ, ಹೀರೋಯಿನ್, ನಿರ್ದೇಶನ, ನಿರ್ಮಾಣ ಅಂತೆಲ್ಲ ಸಾಕಷ್ಟು ಹೊಸಬರನ್ನು ಕೂಡ ನಾವು ಗಮನಿಸಬಹುದು. ಅಂದರೆ ಹಿಂದಿನಿಂದನೂ ಕೂಡ ಸಿನಿಮಾ ನೋಡ್ಕೊಂಡು ಬಂದವರಿಗೆ ಇತ್ತೀಚಿನ ಹೊಸ ಹೊಸ ಸಿನಿಮಾಗಳು, ಸಿನಿಮಾಗಳ ಹೆಸರುಗಳಿರಬಹುದು, ನಟ ನಟಿಯರ ಹೆಸರು, ಎಷ್ಟೊಂದು ಜನರದ್ದು ಮುಖ ಪರಿಚಯ ಕೂಡ ಇರೋದಿಲ್ಲ ಇವಾಗ. ಯಾಕಂದರೆ ಮೊದಲೆಲ್ಲ ಪೇಪರ್ಗಳಲ್ಲಿ ಬರ್ತಾ ಇತ್ತು, ಪೇಪರ್ಗಳನ್ನೇ ನಾವು ಕಾಯ್ತಾ ಇದ್ವಿ. ಬಿಟ್ಟರೆ ಟಿ ವಿಲಿ ವಾರಕ್ಕೆ ಆಗ ಈಗ ಪ್ರಸಾರ ಆಗ್ತಾ ಇದ್ದಂಥ ಸಿನಿಮಾಗಳು ಅಷ್ಟೇ ಗೊತ್ತಾಗ್ತಾ ಇದ್ದಿದ್ದು. ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಯಾರು ಯಾವ ಕಾರ್ಯಕ್ರಮಗಳನ್ನ ಏನು ವಿಷಯಗಳನ್ನ ಕೂಡ ನೋಡೋದ್ರಿಂದ ಕಡ್ಡಾಯವಾಗಿ ಎಲ್ಲರೂ ಇಂಥದ್ದೇ ವಿಷಯ ನೋಡ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಇಷ್ಟೊಂದು ಸಲ ಹೌದಾ ಇವರು ಇಂಥ ಸಿನಿಮಾ ಮಾಡಿದ್ದಾರ ಇವರ ಅನ್ನೋವಂಥ ಒಂದಷ್ಟು ವಿಷಯಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಂದರೆ ವರ್ಷಕ್ಕೆ 100 ಸಿನಿಮಾಗಳು ಬರುವಂಥ ಸಿನಿಮಾ ಕ್ಷೇತ್ರದಲ್ಲಿ ಎಲ್ಲ ಬಂದಂಥ ಎಲ್ಲ ಸಿನಿಮಾಗಳು ಕೂಡ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅಂತ ಯೋಚನೆ ಮಾಡಿದಾಗ ಸೋಲು ಗೆಲುವು ಹೇಗಿದೆಯೋ ಅನ್ನೋದ್ರ ಜೊತೆಗೆ ಎಷ್ಟೊಂದು ಹೊಸ ಹೊಸ ನಿರ್ದೇಶಕರು, ನಾಯಕ ನಾಯಕಿ, ಛಾಯಾಗ್ರಾಹಕರು ಅಂದರೆ ಕೊರಿಯೋಗ್ರಫಿ ಇರಬಹುದು, ಮ್ಯೂಸಿಕ್ ಡೈರೆಕ್ಟರ್ಸ್, ಎಡಿಟರ್ಸು, ಆಮೇಲೆ ನಿರ್ಮಾಣ ಮಾಡೋರು ಕೂಡ, ಸಿನಿಮಾ ನಿರ್ಮಾಣ ನಾವು ಮಾಡ್ತೀವಿ ಇಂಥವ್ರನ್ನ, ಇಂಥ ಹೀರೋ ಇಂಥ ಹೀರೋಯಿನ್ ಜೊತೆಗೆ ಇಂಥವ್ರು ನಮ್ಗೆ ಹಾಡು ಬರ್ಕೊಡ್ತಾರೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದವರು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಭರವಸೆಯನ್ನು ಇಟ್ಕೊಂಡು, ಒಂದು ನಂಬಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇರುವಂಥದ್ದು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇದೆಯೇ ಅನ್ನೋದಕ್ಕೆ ಒಂದು ಚಂದದ ಉದಾಹರಣೆ ಅಂತ ಸಿನಿಮಾ ಕ್ಷೇತ್ರವನ್ನು ಹತ್ತಿರದಿಂದ ಬಲ್ಲವರು, ಸಿನಿಮಾ ವಿಮರ್ಶಕರು ಹೇಳುವಂತಹ ಮಾತುಗಳು. ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಹಾಡು ಡಿ ಸಿ ವೆಂಕಟೇಶ್ ಅವರು ಹಾಡಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ ಹಾಡನ್ನು ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಬಿ ಸಂಗೀತ ಸಂಯೋಜನೆ.

ಶಾಂತೆ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಒಳ್ಳೆ ಮಾಹಿತಿ ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಸೊಗಸಾದ ಎರಡು ಹಾಡುಗಳನ್ನ ಕೇಳಿದ್ವಿ. ಗಜರಾಮ ಚಿತ್ರದ ಹಾಡು ಎಲ್ಲ ಹೇಳಬೇಕು ಅಂತ ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರು ಹಾಡಿದ್ರು. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ಮನುಮೂರ್ತಿ ಅವರ ಸಂಗೀತ ಇತ್ತು. ಭಗೀರ ಚಿತ್ರದ ಹಾಡು ಕಣ್ಣಲ್ಲಿ ಕಣ್ಣಿಡು ಅಂತ ಹಸಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಬಂದ ಗೀತೆ. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್ ಬಿ ಅವರದ್ದು. ನಾವು ಪರಿಮಳ ಕಾರ್ಯಕ್ರಮದಲ್ಲಿದ್ದೇವೆ. ಪರಿಮಳ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಸ್ವಲ್ಪ ಕನ್ನಡ ಚಿತ್ರರಂಗದ ವಿಷಯಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೇವೆ. ಬೆಳಗ್ಗೆ 6:30 ರಾತ್ರಿ 11 ಗಂಟೆವರೆಗೂ ಹಾಡುಗಳನ್ನು ಕೇಳ್ತಾನೆ ಇರ್ತೇವೆ. ನಾವು ಕೂಡ ಹಳೆ ಹಾಡುಗಳು, ಹೊಸ ಹಾಡುಗಳು, ಎಲ್ಲ ರೀತಿಯ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತಾ ಇರ್ತೇವೆ. ಈ ಎಲ್ಲ ಹಾಡುಗಳು ಬರೋದು ಸಿನಿಮಾದಿಂದಾನೆ ಅಂತ ನಮಗೂ ಕೂಡ ಗೊತ್ತು. ಕನ್ನಡ ಚಿತ್ರರಂಗದಲ್ಲಿ ಈಗ 100+ ಜನ ನಿರ್ದೇಶಕರು, ನಿರ್ಮಾಣ ಮಾಡುವಂಥವರು, ನಟ ನಟಿಯರು, ಸಂಗೀತ ಸಾಹಿತ್ಯ ಸಂಭಾಷಣೆ, ಸಾಹಸ ನಿರ್ದೇಶನ, ನೃತ್ಯ, ಎಡಿಟಿಂಗ್, ಕ್ಯಾಮ್ರಾ ಅಂತ ಹೇಳಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗ ಬಹಳಷ್ಟು ಜನರ ಬದುಕನ್ನು ಹಸನಗೊಳಿಸಿದೆ ಅನ್ನೋದನ್ನು ನಾವು ಇತ್ತೀಚೆಗೆ ಬಂದಂತಹ ಒಂದಷ್ಟು ಸಿನಿಮಾಗಳು, ಅದು ಕಾಂತಾರ ಇರಬಹುದು, ಸೂ ಫ್ರಮ್ ಸೋ, KGF ಇಂತಹ ಸಿನಿಮಾಗಳಿಂದ ಆದಂತಹ ದೊಡ್ಡ ಬದಲಾವಣೆಗಳನ್ನು ಕೂಡ ಗಮನಿಸ್ತಾ ಇದ್ದೇವೆ. ಒಂಥರ ಸದ್ದು ಗದ್ದಲದ ನಡುವೆ ಹೊಸ ದಿಕ್ಕಿನತ್ತ ಹೊರಟಿದೆ ಕನ್ನಡ ಚಿತ್ರರಂಗ ಅಂತ ಹೇಳಬಹುದು. ಅಂದರೆ ಒಂದಷ್ಟು ವರ್ಷಗಳ ಹಿಂದೆಲ್ಲ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಸಿನಿಮಾ ರಂಗ ಹೆಚ್ಚಾಗಿ ಮದ್ರಾಸನ್ನು ಆಶ್ರಯ ಮಾಡ್ತಾ ಇತ್ತು. ಬಹಳಷ್ಟು ಕೆಲಸಗಳಿಗೆ ಅಲ್ಲಿಗೆ ಹೋಗಬೇಕಾಗಿತ್ತು. ಆ ಸ್ಟುಡಿಯೋಗಳಿರಬಹುದು, ರೆಕಾರ್ಡಿಂಗ್ಸ್ ಇರಬಹುದು, ಇಂಥದಕ್ಕೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತಲ್ವ. ಆ ಎಲ್ಲ ಪರಿಸ್ಥಿತಿಯನ್ನು ದಾಟಿ ಈಗ ನಮ್ಮಲ್ಲೇ ವರ್ಷಕ್ಕೆ 100+ ಸಿನಿಮಾಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಹಾಗಾಗಿ ಒಂದು ವರ್ಷಕ್ಕೆ 200 ಅದಕ್ಕಿಂತ ಜಾಸ್ತಿ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಒಂದು ಭಾಷೆಯ ಸಿನಿಮಾ ಕ್ಷೇತ್ರದಲ್ಲಿ ಅಂದರೆ ನಿಜವಾಗ್ಲೂ ಅದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಸಿನಿಮಾ ಕ್ಷೇತ್ರವನ್ನು ಬಹಳ ಹತ್ತಿರದಿಂದ ನೋಡಿ ಗಮನಿಸಿ ರಿಸರ್ಚ್ ಮಾಡಿದಂಥವರು ಹೇಳ್ತಾರೆ, 1934 ಅಂದರೆ ಒಂದು ಕಾಲಕ್ಕೆ ಬಹಳಷ್ಟು ಏನಂತ ಹೇಳಿದ್ರೆ ಕನ್ನಡದ ಸಿನಿಮಾಗಳು 250 ಸಿನಿಮಾಗಳು, ಕನ್ನಡದಲ್ಲಿ 250 ಸಿನಿಮಾಗಳು ಬಿಡುಗಡೆ ಆಗೋದಕ್ಕೆ 34 ವರ್ಷಗಳು ಬೇಕಾಗ್ತಾ ಇತ್ತು. ಒಟ್ಟು 250 ಸಿನಿಮಾಗಳು 34 ವರ್ಷದಲ್ಲಿ ಬಿಡುಗಡೆ ಆಗ್ತಾ ಇತ್ತು. ಹಾಗೆ 1934 250ನೇ ಸಿನಿಮಾ ಬಿಡುಗಡೆ ಆಯಿತು. ಅದು 1968 ಅಂದರೆ 34 ವರ್ಷಗಳಲ್ಲಿ ಬಿಡುಗಡೆಯಾದಂಥ ಸಿನಿಮಾಗಳು 250. ಆದರೆ ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೇ 250 ಹೆಚ್ಚು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಎನ್ನುವಂಥದ್ದು. ಕನ್ನಡ ಚಿತ್ರರಂಗ ಬೆಳೀತಾ ಇದೆ, ಸಿನಿಮಾದ ಆ ಒಂದು ಗ್ರಾಫ್ ಏರ್ತಾ ಇದೆಯಲ್ಲ, ಅದು ಬಹಳ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಸಿನಿಮಾಗಳ ಸೋಲು ಗೆಲುವು ಅಥವಾ ಬೇರೆ ಬೇರೆ ವಿಷಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂಖ್ಯೆಯನ್ನು ಗಮನಿಸಿದಾಗ ಇದು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಒಂದು ಸತ್ವವನ್ನು, ಒಂದು ಕೆಪಾಸಿಟಿಯನ್ನು ತೋರಿಸುವಂಥದ್ದು ಅಂತ ಸಿನಿಮಾ ಕ್ಷೇತ್ರದ ಗಾಂಧಿನಗರದ ಜನ ಹೇಳುವಂತಹ ಮಾತು.

ಎರಡು ಹಾಡುಗಳನ್ನ ಕೇಳಿದ್ರಿ. ವಿದ್ಯಾಪತಿ ಚಿತ್ರದ ಹಾಡು ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್ ಅವರ ಧ್ವನಿಲಿತ್ತು. ಸುಜಿತ್ ವೆಂಕಟರಾಮಯ್ಯ ಅವರ ಸಾಹಿತ್ಯಕ್ಕೆ ಡಾಸ್ ಮೋಡ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದ ಹಾಡು ಸಂಗೀತ ಕಟ್ಟಿ ಮತ್ತು ರಮ್ಯಾ ಭಟ್ಟ ಅಭಯಂಕರ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಣಿಯವರ ರಚನೆ ನಕುಲ್ ಅಭಯಂಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

4:39:45 ಸಮಯ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಕುರಿತಾಗಿ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೇವೆ. ಹಿಂದೆಲ್ಲ ಸಿನಿಮಾಗಳು ಬಂದರೆ, ರಿಲೀಸ್ ಆದರೆ ಸಿನಿಮಾ ನೋಡಿ ಅಂತ ಹೇಳಿ ಊರಿಂದ ಊರಿಗೆ ಕುದುರೆ ಗಾಡಿಗಳಲ್ಲಿ, ಆಟೋಗಳಲ್ಲಿ, ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಸಿನಿಮಾ ನೋಡೋದ್ರ ಬಗ್ಗೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಏನು ಎತ್ತ ಅಂತೆಲ್ಲ ಸಿನಿಮಾಗಳನ್ನು ಪ್ರಚಾರ ಮಾಡ್ತಾಯಿದ್ರು, ಬನ್ನಿ ನೋಡಿ ಅಂತೆಲ್ಲ ಹೇಳ್ತಾಯಿದ್ರು. ಗೋಡೆಗಳಿಗೆ ಒಂದಷ್ಟು ಪೋಸ್ಟರ್ಗಳನ್ನು ಹಾಕ್ತಾಯಿದ್ರು, ಡಂಗುರ ಹಾಕಿಸ್ತಾ ಇದ್ರು, ಮತ್ತು ಪತ್ರಿಕೆಗಳಲ್ಲಿ ಕೂಡ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋರು, ರೇಡಿಯೋದಲ್ಲಿ ಆ್ಯಕ್ಟ್ರೆಸ್ಗಳೆಲ್ಲ ಬಂದು ಮಾತಾಡ್ತಾಯಿದ್ರು ಯಾವ ಸಿನಿಮಾ ಏನು ಎತ್ತ ಅಂತೆಲ್ಲ. ಆದರೆ ಇವಾಗ ಹಾಗಲ್ಲ, ಯಾವ ಸಿನಿಮಾ ಬಂತು ಯಾವ ಸಿನಿಮಾ ಹೋಯಿತು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗೋದೇ ಇಲ್ಲ. ಕೆಲವೊಂದಷ್ಟು ಪ್ರಸಿದ್ಧವಾದಂಥ ಸಿನಿಮಾಗಳು ಅವು ಜನರಿಗೆ ಮೆಚ್ಚುಗೆಯಾಗಿ ಬಾಯಿಂದ ಬಾಯಿಗೆ ಪ್ರಚಾರ ಪಡ್ಕೊಳ್ತವೆ. ಉದಾಹರಣೆಗೆ ಹೇಳೋದಾದರೆ ಸೂ ಫ್ರಮ್ ಸೋ ಇರಬಹುದು, ಕಾಂತಾರ ಇರಬಹುದು, ಇಂಥ ಸಿನಿಮಾಗಳು ಸಾಕಷ್ಟು ಯಶಸ್ಸನ್ನು ಕಂಡಿವೆ. ಜನರು ಕೂಡ ಅವುಗಳನ್ನು ಇಷ್ಟಪಟ್ಟು ಮತ್ತೆ ಮತ್ತೆ ನೋಡಿದರೆ, ಹಾಗಾಗಿ ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತ್ರ ಜನರಿಗೆ ಅರಿವನ್ನು ಪಡ್ಕೊಳ್ತಾರೆ, ಇನ್ನು ಕೆಲವು ಸಿನಿಮಾಗಳು ಹೇಗೆ ಬಂತು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ.

ಯಕ್ಕ ಚಿತ್ರದ ಹಾಡನ್ನ ಕೇಳಿದ್ರಿ. ಬ್ಯಾಂಗಲ್ ಬಂಗಾರಿ ಆಂಟನಿ ದಾಸನ್ ಮತ್ತೆ ಸಂಗಡಿಗರು ಹಾಡಿದ್ರು. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ ಇತ್ತು. MR ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡಿದ್ರು. ಔಟ್ ಆಫ್ ಸಿಲೆಬಸ್ ಚಿತ್ರದ ಹಾಡು ವಿಜಯ್ ಪ್ರಕಾಶ್ ಮತ್ತು ಹರ್ಷಿತ್ ಆಚಾರ್ ಅವರ ಇವುಗಳ ಹಾಡುಗಾರಿಕೆಯಲ್ಲಿತ್ತು. ಪ್ರದೀಪ್ ದೊಡ್ಡಯ್ಯ ಅವರ ಸಾಹಿತ್ಯ ಇತ್ತು. ಶ್ರೀಹರಿ ಪ್ರೇಮ್ ಭರತ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರ, ಕನ್ನಡ ಸಿನಿಮಾಗಳಿಗೆ ಸಂಬಂಧಪಟ್ಟಂಗೆ, ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ನಮ್ಮ ಮಾತುಕತೆ ಸಾಗ್ತಾ ಇದೆ. ಹಿಂದಿನಿಂದಲೂ ಕೂಡ ಕನ್ನಡ ಚಿತ್ರರಂಗ ಬಹಳ ಘಟಾನುಘಟಿ, ಮೇರು ನಟರು, ನಿರ್ಮಾಪಕರು, ನಿರ್ದೇಶಕರು ಇವರೆಲ್ಲರಿಂದಾಗಿ ಒಂದಷ್ಟು ಅತ್ಯುತ್ತಮ ಸಿನಿಮಾಗಳನ್ನು ಕೊಟ್ಟಿದೆ. ಒಂದಷ್ಟು ಸಿನಿಮಾಗಳು ಜನರ ಬದುಕನ್ನು ಬದಲಾಯಿಸಿವೆ. ಈಗಲೂ ಕೂಡ ಅಂಥ ಸಿನಿಮಾಗಳನ್ನು ಜನ ಮತ್ತೆ ಮತ್ತೆ ನೋಡ್ತಾರೆ. ಹಾಗೆ ಈಗ ಕನ್ನಡ ಚಿತ್ರರಂಗ ಅಗಾಧವಾಗಿ ಬೆಳೆದು ನಿಂತಿದೆ. ವರ್ಷಕ್ಕೆ 200 ಸಿನಿಮಾಗಳು ಬರ್ತಾ ಇವೆ ಅಂತಾರೆ ಗಾಂಧಿನಗರದವರು. ಅಷ್ಟೊಂದು ಸಿನಿಮಾಗಳು ಬರುತ್ತವೆ, ಸೋಲು ಗೆಲುವು ಎಲ್ಲರೂ ಯಶಸ್ವಿ ಆಗಿದ್ದಾರಾ ಇಷ್ಟೊಂದು ಸಿನಿಮಾಗಳು ಬಂದರೆ ಅಂತ ಕೇಳಿದ್ರೆ, ಕಥೆ, ನಿರ್ದೇಶನ, ನಿರ್ಮಾಣ, ಹಾಡು, ಡಾನ್ಸು, ಮತ್ತೆ ಇವಾಗಂತೂ ಸಿನಿಮಾಗಳ ಪ್ರಮೋಷನ್ ಅಂತಾನೇ ಒಂದು ಟೀಮ್ ಹೊಟ್ಕೊಂಡ್ಬಿಟ್ಟಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ಒಂದು ಸಿನಿಮಾದ ಸೋಲು ಗೆಲುವಿನಲ್ಲಿ ವಹಿಸುತ್ತವೆ. ಸೋಲು ಗೆಲುವು, ಲಾಭ ನಷ್ಟ ಸೇರಿದ ಹಾಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗಬಹುದು. ಆದರೆ ಅಂದರೆ ಪ್ರತಿ ವರ್ಷವೂ ಕೂಡ ಹೊಸ ಹೊಸ ನಟ, ನಿರ್ದೇಶನ, ಅಂದರೆ ಬೇರೆ ಕ್ಷೇತ್ರದವರೆಲ್ಲರೂ ಕೂಡ ಈ ಸಿನಿಮಾ ಕ್ಷೇತ್ರಕ್ಕೆ ಬಂದಾಗ ಅದೆಷ್ಟು ಜನರ ಕನಸು ನನಸಾಗುತ್ತೋ, ಅದೆಷ್ಟು ಜನರಿಗೆ ಸಿನಿಮಾ ಕ್ಷೇತ್ರ ತಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆಯೋ, ಅಥವಾ ಅದೆಷ್ಟೋ ಜನ ಸಿನಿಮಾ ಕ್ಷೇತ್ರಕ್ಕೆ ಬಂದು ಆಮೇಲೆ ಇದು ಬೇಡಪ್ಪ ನನಗಲ್ಲ ಈ ಕೆಲಸ ಅಂಥೇಳಿ ಬಿಟ್ಟು ಹೋಗಿರೋಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಏನೇ ಆದರೂ ಕೂಡ ಕನ್ನಡ ಚಿತ್ರರಂಗ ಇಲ್ಲಿ ಬಂದಂಥ ಒಂದಷ್ಟು, ಕನ್ನಡ ಚಿತ್ರರಂಗ ಅಂತ ಮಾತ್ರ ಅಲ್ಲ, ಇದೊಂಥರ ಮಾಯಾಲೋಕ, ಬಣ್ಣದ ಬೆಡಗು. ಇಲ್ಲಿ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಹಾಗಾಗಿ ಎಷ್ಟೋ ಸಲ ಅರ್ಥನೇ ಆಗೋದಿಲ್ಲ, ಹೇಗೆ, ಏನು, ಎತ್ತ, ಯಾಕೆ ಜನ ಸಿನಿಮಾಗಳನ್ನು ಗೆಲ್ಲಿಸ್ತಾರೆ, ಹಾಗೆ ಯಾಕೆ ಕೆಲವು ಜನ ಎಷ್ಟೊಂದು ಒಳ್ಳೆಯ ಸಿನಿಮಾಗಳು ಯಾಕೆ ಜನರಿಗೆ ಇಷ್ಟ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಏನೇ ಆಗಲಿ, ಇಷ್ಟು ಹೊತ್ತು ಒಂದಷ್ಟು ಕನ್ನಡ ಚಿತ್ರರಂಗದ ಸುತ್ತಮುತ್ತ ಒಂದಿಷ್ಟು ಮಾತುಕತೆಯನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಯಿತು. ಈಗೊಂದು ಚಂದದ ಹಾಡು ಬರ್ತಾ ಇದೆ, ಕೇಳಿ.

ಕಾಟೇರಾ ಚಿತ್ರದ ಹಾಡನ್ನ ಕೇಳಿದ್ರಿ. ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರು ಸಂಗೀತವನ್ನು ನೀಡಿದ್ರು. ದ್ವಿಜ ಚಿತ್ರದ ಹಾಡು ಸಂಜನಾ ಅವರ ಧ್ವನಿಯಲ್ಲಿತ್ತು. ನಿಖಿತಾ ಮತ್ತು ವಿ ಗೋಪಾಲ್, ನಿಖಿತಾ ಅವರು ಹಾಡಿದ ಈ ಹಾಡನ್ನ ವಿ ಗೋಪಾಲ್ ಅವರು ಬರೆದಿದ್ರು. ಪ್ರಬೋಧ್ ಶ್ಯಾಮ್ ಮತ್ತೆ ಹೇಮಾದ್ರಿ ಶ್ರೀನಿವಾಸ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಇದಿಷ್ಟು ಈ ಹೊತ್ತಿನ ಪರಿಮಳ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಬಾನುಲಿ ಬಂಧು ನಾನು ಚಂದು. ಈಗ ಸಮಯ 5 ಗಂಟೆ ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಹ ಒಡಿಶಾ ಪ್ರವಾಸದಲ್ಲಿದ್ದು ಪ್ರಧಾನಮಂತ್ರಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಮಂತ್ರಿಯವರು ಮಯೂರ್ಭಂಜ್ ಜಿಲ್ಲೆಯ ಪಹಾಡ್ಪುರ ಗ್ರಾಮಕ್ಕೆ ಭೇಟಿ ನೀಡಿ ಪವಿತ್ರ ಅರಣ್ಯಗಳಾದ ಸಾಂತಾಲಿ ಜಹಿರಾ ಮತ್ತು ಹೋ ಜಹಿರಾಗಳಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. 2047ರ ನಿಗದಿತ ಗುರಿಗಿಂತ ಮುಂಚೆಯೇ ಭಾರತ ಸಿಕಲ್ ಸೆಲ್ ಖಾಯಿಲೆ ಮುಕ್ತ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಸಿಕಲ್ ಸೆಲ್ ಜಾಗೃತಿ ದಿನ ಹಿನ್ನೆಲೆ ಅವರು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಪಿಂಚಣಿ ಪಡೆಯುತ್ತಿರುವ ಅರ್ಹ ಫಲಾನುಭವಿಗಳು ತಮ್ಮ ಪಿಂಚಣಿ ಸೌಲಭ್ಯವನ್ನು ನಿರಂತರವಾಗಿ ಪಡೆಯಲು ತಕ್ಷಣವೇ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 607 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,802 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 154 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,013 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.33 ರೂಪಾಯಿ ಆಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ವಿಶೇಷ ಸರಣಿ ಕಾರ್ಯಕ್ರಮ ವೀರ ಯೋಧರು. 7:02 ಸೇಫ್ ಡ್ರೈವ್ ಗಾನ ಭಜನ. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಗಾನ ಭಜನ 7:45 ಮುಂದುವರಿಯುವುದು. 8:02 ಯುವಧ್ವನಿ. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳು. ಎಂದಿನಂತೆ ಬೆಳಿಗ್ಗೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು 11 ಹಂಗಾಮ. ಕಲಾಭಾರತಿ 11:30. 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ವಾಟ್ಸಪ್ ಸಂದೇಶಾಧಾರಿತ ಗೀತೆಗಳನ್ನು ಕೇಳಬಹುದು. ಚಿತ್ರತಾನ 2:40 4:00 ಪರಿಮಳ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15. 5:40 ನ್ಯಾಯವಾಣಿ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ. 6:02 ಸೇಫ್ ಡ್ರೈವ್ ಗಾನ ಭಜನ. ಕಗ್ಗದ ಸಿರಿ 7:22. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಗೋಲ್ಡ್ ಮೆಡಲ್ ಚಿತ್ರದ ಧ್ವನಿವಾಹಿನಿಯನ್ನು ಕೇಳಬಹುದು. ಹಿಂದಿ ಚಿತ್ರಗೀತೆಗಳು 9:15 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

0: ಉಚಿತ ಕಾನೂನು ಸೇವೆಗಳ ಕುರಿತು ತಿಳಿಯಲು ನಾಲ್ಸಾದ ಜಾಗೃತಿ ಘಟಕಕ್ಕೆ ಸಂಪರ್ಕಿಸಿ. ಸಹಾಯವಾಣಿ ಸಂಖ್ಯೆ 151000.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮೊದಲು ನೀವು ಕೇಳಿದ ಗೀತೆ ಬೆಳುವಲದ ಮಡಿಲಲ್ಲಿ ಚಿತ್ರದ್ದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತಪ್ರಿಯ ಅವರ ರಚನೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ನಾಗಕನ್ಯೆ ಚಿತ್ರದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸತ್ಯಂ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪ್ರತಿಧ್ವನಿ ಚಿತ್ರದ ಗೀತೆ ಕೇಳಿದಿರಿ. ಜೆಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ. ಗೀತೆಯನ್ನು ಬರೆದವರು ಜಿ ಉದಯಶಂಕರ್.

ಮ್ಯಾಲೆ ಸಂಗ ಸಂಗೇನಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ ರಂಗಯ್ಯ ರಂಗಸ್ವಾಮಿ.

0: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾಲೇಜು ರಂಗ ಚಿತ್ರದ ಗೀತೆ ಕೇಳಿದಿರಿ ರವಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ. ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದು. ಸಮಯ ಆಗಿದೆ 5:40, ಅಂದರೆ ಈಗ ನ್ಯಾಯವಾಣಿ ಕೇಳುವ ಹೊತ್ತು. ನ್ಯಾಯವಾಣಿ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ಈಗ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆಸ್ಪತ್ರೆಗೆ ಹೋಗಿರ್ತೀವಿ, ಹಾಗೆ ಚಿಕಿತ್ಸೆ ಪಡ್ಕೊಂಡು ಬಂದಿರ್ತೀವಿ. ಆದರೆ ಕೆಲಸಲ ಈ ತುರ್ತು ಚಿಕಿತ್ಸೆ ಇರುತ್ತೆ, ತುರ್ತು ಪರಿಸ್ಥಿತಿನಲ್ಲಿ ಭಾಳ ಸಮಸ್ಯೆ ಇರ್ತದೆ, ಭಾಳ ಕ್ವಿಕ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ನಾವು ಹೋಗಿರ್ತೀವಿ. ಆಸ್ಪತ್ರೆಗಳು ಆ ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹಿಂದೇಟ್ ಹಾಕ್ಬೋದು, ಯಾಕಂದ್ರೆ ಇವರಿಗೆ ಅಷ್ಟೆಲ್ಲ ಖರ್ಚನ್ನ ಬರೆಸೋ ಸಾಮರ್ಥ್ಯ ಐತೋ ಇಲ್ಲ ಅಂತ ಏನೋ ಒಂದು ಬಂದ್ರೆ ಬರ್ಬೋದು. ಆವಾಗ ರೋಗಿಗೆ ಏನು ಹಕ್ಕಿದೆ ಮತ್ತು ಆಸ್ಪತ್ರೆಗಳ ಕರ್ತವ್ಯ ಏನು ಸರ್?
4: ಸರ್, ಮೊದಲನೇದಾಗಿ ಯಾವುದೇ ಹಾಸ್ಪಿಟ್ಲು ಆಗಲಿ, ಯಾವುದೇ ಡಾಕ್ಟರ್ ಆಗಿರಲಿ, ಅವರು ಎಮರ್ಜೆನ್ಸಿಗೆ ಬಂದಾಗ, ಏನೋ ಎಮರ್ಜೆನ್ಸಿ ನೀಡ್ ಕೊಡಬೇಕು, ಕೇರ್ ಕೊಡಬೇಕು ಅಂತ ಹೇಳಿದಾಗ ಅವ್ರನ್ನ ರಿಜೆಕ್ಟ್ ಮಾಡೋದಕ್ಕಾಗಲ್ಲ. ಮೊದಲನೇದಾಗಿ ಅವ್ರದ್ದು ಏನು ಎಮರ್ಜೆನ್ಸಿ ಇದೆ, ಅವ್ರಿಗೆ ಯಾವ ರೀತಿ ಅವ್ರನ್ನ ಫಸ್ಟ್ ಏಡ್ ಕೊಡಬೇಕು, ಇಲ್ಲಾಂದರೆ ಇಮಿಡಿಯೇಟ್ ಆಗಿ ಏನಾದರೂ ಆಪರೇಷನ್ ಮಾಡಬೇಕಾಗತ್ತಾ, ಅದು ಎಲ್ಲ ಏನು ಮೆಡಿಕಲಿ ನೆಸೆಸರಿ ಇದೆ ಅದೆಲ್ಲ ಆ್ಯಕ್ಷನ್ ತೊಗೊಂಡಾದ್ಮೇಲೆ ಅವ್ರು ಏನಾದರೂ ಸ್ಟೇಬಿಲೈಸ್ ಆದರೆ ಅವಾಗ ಅವ್ರನ್ನ ಏನು ಮಾಡ್ಬೋದು, ಅವ್ರಿಗೆ ಎಲ್ಲಿ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇದೆ ಮೆಡಿಕಲ್ನ ತಗೊಳ್ಳೋದಕ್ಕೆ, ಅವ್ರಿಗೆ ಆ ಹಾಸ್ಪಿಟಲ್ನ ಶಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಆದಿ ಅವ್ರಿಗೆ ಪ್ರಿಲಿಮಿನರಿ ಏನು ಅವ್ರಿಗೆ ಫಸ್ಟ್ ಏಡ್ ಕಿಟ್ ಕೊಡಬೇಕು, ಇಲ್ಲಾಂದರೆ ಆಪರೇಷನ್ ಮಾಡಬೇಕು. ಅದು ಮಾಡಾದಮೇಲೆ ಅವ್ರು ಏನೋ ಸ್ಟೇಬಿಲೈಸ್ ಆದರು, ಇನ್ನೂ ಒಂದು 10 ದಿವಸ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದರೆ ಅವ್ರು ನೆಕ್ಸ್ಟ್ ಅವ್ರಿಗೆ ಸರ್ಕಾರಿ ಹಾಸ್ಪಿಟಲ್ಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ನಾವು ನಿಮಗೆ ನೀವು ನಮ್ಗೆ ಫೀಸೇ ಕೊಟ್ಟಿಲ್ಲ, ವಿತೌಟ್ ಫೀಸ್ ಕೊಡಲಾರ್ದೆ ನಾವು ನಿಮ್ಮನ್ನ ಬಿಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಏನಾದರೂ ಹೇಳಿದ್ರೆ ನಮಗೆ

0: ಇವಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ. ಆ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ನಾವು ಆ ಹಾಸ್ಪಿಟಲ್ ಅಗೇನ್ಸ್ಟ್ ಇಲ್ಲಾಂದ್ರೆ ಆ ಡಾಕ್ಟರ್ ಅಗೇನ್ಸ್ಟ್ ನಾವು ಕಂಪ್ಲೇಂಟ್ ಫೈಲ್ ಮಾಡಬಹುದು,
1: ಮಾಡಬೇಕಾಗುತ್ತೆ.
0: ಇಲ್ಲಾಂದ್ರೆ ನಮಗೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲೂ ಕೂಡ ನಾವು ಕೇಳಬಹುದು ಈ ತರ ನಮ್ಮ ಏನ್ ಹಕ್ಕಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಕೇಳ್ಕೊಬಹುದು.
1: ಹೀಗೆ ನಾವು ನಿಶ್ಚಿತವಾಗಿ ಯಾವುದೇ ಒಂದು ಆಸ್ಪತ್ರೆಗೆ ಎಮರ್ಜೆನ್ಸಿ ಕೇಸ್ ಇದ್ದಾಗ ನಾವು ಅಲ್ಲಿ ಅಡ್ಮಿಟ್ ಆಗ್ಬೋದು, ಮತ್ತು ಎಮರ್ಜೆನ್ಸಿಯಾಗಿ ಇದ್ದಂತಹ ಎಲ್ಲ ಚಿಕಿತ್ಸೆಗಳನ್ನು ಆಸ್ಪತ್ರೆಯವರು ನೀಡಬೇಕಾಗತ್ತೆ. ಮತ್ತು ಹೇಗೆ ಅಂದರೆ ಕೆಲಸ ಅಲ್ಲ, ಸುಮ್ಮನೆ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ದಂಗೆ ಮಾಡಿನೂ ಮಾಡೋಂಗಿಲ್ಲ. ಯಾಕಂದರೆ ಅಲ್ಲಿ ಏನಾಗಿರ್ತದೆ, ಎಲ್ಲವಕ್ಕೂ ಪ್ರಾಥಮಿಕವಾಗಿ ಏನೇನು ಚಿಕಿತ್ಸೆ ನೀಡಬೇಕಾಗತ್ತೆ, ಚಿಕಿತ್ಸೆಯನ್ನು ನೀಡಬೇಕು. ಆಮೇಲೆ ನಂತರ ಅವ್ರಿಗೆ ಅನಿಸುತ್ತೆ ರೋಗಿಗಳಿಗೆ, ನಮ್ಮ ಈ ಆಸ್ಪತ್ರೆಯಲ್ಲಿ ನಮಗೆ ತುಂಬ ಹೆಚ್ಚು ಖರ್ಚಿರೋದ್ರಿಂದ ಭರಿಸೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತಾರೆ. ಸರ್ಕಾರಿ ಆಸ್ಪತ್ರೆಗಾರ ಹೋಗ್ಬೋದು ಅಥವಾ ಇನ್ನೊಂದು ಬೇರೆ ಆಸ್ಪತ್ರೆಗೂ ಹೋಗ್ಬೇಕಂತ ಅನಿಸ್ಬೋದು ಅವರಿಗೆ. ಅದಕ್ಕೆ ಅವರು ಹೂ ಅನ್ಬೇಕಾಗತ್ತೆ, ಅವ್ರು ನಿಲ್ಲಿಸೋಂಗಿಲ್ಲ. ಇಲ್ಲ, ನೀವು ಆಲ್ರೆಡಿ ಇಲ್ಲಿ ಅಡ್ಮಿಟ್ ಆಗಿದ್ರಿ, ಇಲ್ಲೇ ಮುಂದುವರಿಸಬೇಕು, ನಮ್ಮಲ್ಲೇ ಚಿಕಿತ್ಸೆಯನ್ನ ತಗೋಬೇಕು ಅಂತ ಹೇಳಿ ಹೇಳೋಂಗಿಲ್ಲ.
0: ಹೇಳಂಗಿಲ್ಲ ಸರ್,
1: ಅಲ್ವಾ?
0: ಹೇಳಂಗಿಲ್ಲ, ಹೌದು.
1: ಹಾಗಾಗಿ ಒಂದು ತುರ್ತು ಪರಿಸ್ಥಿತಿ, ಒಂದು ತುರ್ತು ಚಿಕಿತ್ಸೆಯನ್ನ ಎಲ್ಲಾದರೂ ಕೂಡ ತಗೊಳ್ಬಹುದು. ಅದಕ್ಕೆ ಕಾನೂನಿನ ಮೂಲಕವಾಗಿ ಏನೇನು ಸಹಕಾರ ಇದೆ ಎಲ್ಲವೂ ಕೂಡ ಸಿಗತ್ತೆ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡಂಗಾಯಿತು. ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ನ್ಯಾಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಹಾಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಸಮಯ 5:45. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈಗ ಮುಂದುವರೆಸೋಣ.

0: ಕಾವೇರಿ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ.
1: ಕಲ್ಲಾದೆಗೆ ಕೆಂದು ಬಲ್ಲೆ ಶಿವನೇ.

ಅಲೆಹುಚ್ಚ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ವಿಜಯ ನರಸಿಂಹ. ಈ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ತೀರದ ಬಯಕೆ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ವಿಜಯ ನರಸಿಂಹ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮದ ಭಾಗವಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಜನೆಯ ಫಲಾನುಭವಿ ಯುವ ಸಮೂಹದೊಂದಿಗೆ ಸಂವಾದ ನಡೆಸಿದರು. 2014 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೇಶಾದ್ಯಂತ ಇದೇ 21 ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ವಿಷಯಾಧಾರಿತ ಉದ್ಯಾನವನ್ನು ನಾಡಪ್ರಭು ಕೆಂಪೇಗೌಡ ಜಯಂತಿ ದಿನವಾದ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸುವ ಕರ್ನಾಟಕದ ಪ್ರಸ್ತಾಪಿತ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಇಂದು ಸರ್ವಾನುಮತದ ನಿರ್ಣಯವನ್ನು ಅನುಮೋದಿಸಿದೆ. ಈ ಯೋಜನೆಗೆ ಅನುಮೋದನೆ ಅಥವಾ ಹಸಿರು ನಿಶಾನೆ ನೀಡದಿರಲು ಕೇಂದ್ರ ಸರ್ಕಾರವನ್ನು ನಿರ್ಣಯದ ಮೂಲಕ ಆಗ್ರಹಿಸಿದೆ. 2026-27 ಸಮಗ್ರ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಈ ಯೋಜನೆಯಡಿ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ಅಗತ್ಯ ದಾಖಲೆಗಳೊಂದಿಗೆ ನೆಲಮಂಗಲ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ಜುಲೈ 10 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಚೀನಾದಲ್ಲಿ ನಡೆಯುತ್ತಿರುವ ಮಕಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್.
1: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೆರೇಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
2: ಸೇಮ್ ಪಾಸಿಂಗ್ ಪೆರೇಡ್ ಸೇಮ್. ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೆರೇಡ್ ಅಲ್ಲ, ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ, ಸುಮಾರು ಅಲ್ಲಿ 200-250 ಜನ ಇರ್ತೀವಿ. ಒಂದ್ ಕಂಪನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ ಅದಕ್ಕೆ. ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ ಜೆಸಿಒಸ್ ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದ್ 250 ಜನ ಸ್ಟ್ರೆಂತ್ ಇರ್ತಾರೆ.
1: ಈಗ ಬೆಂಗಳೂರಲ್ಲೂ ಇದೆಯಾ?
2: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
2: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನ,
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ
2: ಬಂದಿರ್ತಾರೆ, ಇಡೀ ರಾಷ್ಟ್ರದಿಂದ ಆಯ್ಕೆ ಬಂದಿರ್ತಾರೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟ್ರಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ. ರಿಕ್ರೂಟ್ಮೆಂಟ್ ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವರಿ ಇಯರ್ ಸೆಲೆಕ್ಷನ್ ಇರುತ್ತೆ.

0: ಆ ಸೆಲೆಕ್ಷನ್ನಲ್ಲಿ ಎಲ್ಲ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ಗಳು ನಡೀತಾವೆ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೆಸರ್ ಅಲ್ಲಿ ಅಟೆಂಡ್ ಮಾಡಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
0: ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ ಆರ್ ತಿಂಗಳು ಇರ್ತೀವಿ. ಆರ್ ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದ್ 3-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ ಆರ್ ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್, AOC ಸೆಂಟರ್ ಅಲ್ಲಿ, ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಬರ್ತೇ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾವು ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕಂತ ಕಾರ್ಗಿಲ್ ಯುದ್ಧ ನಡಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಅವಾಗ, ಯಾವ ಸ್ಪೋರ್ಟ್ಸ್ ಮೇನು ಇಲ್ಲ. ನಮ್ಮಲ್ಲಿ ಮೊದಲನೇದೇನಂದ್ರೆ ಒಂದೆರಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ ಮೇ ಸ್ಪೋರ್ಟ್ಸ್ ಮ್ಯಾನ್ ಅಂತಾರೆ.
1: ಎಲ್ಲರೂ ಮೊದಲೇ ಸೈನಿಕ,
0: ಸೈನಿಕ
1: ಆನಂತರ ನೀವು ಆಟಗಾರ
0: ಅಂತ ಅದೊಂದು ಇರ್ತದೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮ್ಯಾನ್ಸ್ ಎಷ್ಟು ಜನ ಇನ್ನೂರ್ತಿದ್ವಿ, ಎಲ್ಲರೂ ಕೂಡ ಯೂನಿಫಾರ್ಮ್ ನಮ್ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರೆ.
1: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗೀತಲ್ಲ 1 ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
0: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ 3 ತಿಂಗಳು ನಮ್ಗೆ ಫೈರಿಂಗ್ ಇದು
1: ಪ್ರಾಕ್ಟೀಸ್
0: ಇರುತ್ತೆ. ಆಮೇಲೆ ಅದಕ್ಕೆ ಆದ ವರ್ಕಿಂಗ್ ಕೂಡ ಇರ್ತದಲ್ಲ, ನಾವೇ ಮಾಡ್ಕೊಳೋದು.
1: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅಲ್ಪ ಪ್ರಮಾಣದಲ್ಲಿ ನಿಮಗೂ
0: ಕೊಟ್ಟಿರುತ್ತೆ. ಅಲ್ಪ ಪ್ರಮಾಣ ಏನಿಲ್ಲ, ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ ಅಲ್ಲಿ, ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ
1: ಅಷ್ಟನ್ನು
0: ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್ಲಿ ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗಬೇಕು,
1: ಫಿಟ್ನೆಸ್
0: ಮಾಡ್ಕೋಬೇಕು, ನಾವು ಅದನ್ನ ಮಾಡ್ತೀವಿ.
1: ಈಗ ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ
0: ಡ್ಯೂಟಿ ಹೌದು ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದನ್ನ ನಾವು ಕಂಟಿನ್ಯೂ ಸೈನಿಕ ಏನ್ ಇದೆ ಅವರ ರೋಲ್ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ, ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಇಮಿಡಿಯೇಟ್ ಆಗಿ ಆಫೀಸ್ ಅವರು
1: ಪರ್ಫಾರ್ಮೆನ್ಸ್
0: ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲರೂ ಸೀನಿಯರ್ಸ್ ಇದ್ರಲ್ಲ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಬಿಟ್ರು. ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೆ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವಲ್ದಾರಲ್ಲ ನಾನೇ ಸೀನಿಯರ್ ಅದೆ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
1: ಹೀಗೆ ನೀವು ಬೆಂಗಳೂರಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳದಾಗೆ 1 ವರ್ಷದಿಂದ 6 ತಿಂಗಳು, 5 ವರ್ಷ, 3 ವರ್ಷ, ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾ ಇದ್ರ ಹೇಗೆ?
0: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ, ಆಮೇಲೆ ಇಂಜುರ್ಡ್ ಆಗ್ತಾ ನನಗೆ
1: ಕಬಡ್ಡಿಯಲ್ಲಿ
0: ಆಡುವಾಗ ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ. ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ, ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ. ಸೀನಿಯರ್ ನಾನೇ ಆಗೋದ್ರಿಂದ 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ. ಎಲ್ಲೇ ಜಿಲ್ಲೆಗೂ ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆತರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ಗೆ ಹೋದ್ರು ನಾನೇ ಕೋಚು, ಬೇರೆ 5 ಹೋದ್ರು ನಾನೇ ಕೋಚು, ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗಾರನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
1: ಹೀಗೆ ಮತ್ತೆ ಬೆಂಗಳೂರಿಗೆ ಯಾವಾಗ ಹಿಂತಿರುಗಿ ಬಂದ್ರಿ?
0: 2011 ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, AAC ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ಇರ್ತದೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ.

0: ಎ ಕೆ ಎಫ್ ಐ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಿಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
1: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
0: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಹೆಡ್ ಕ್ವಾರ್ಟರ್ ಪರ್ಮಿಷನ್ ದಾ ನಾವು ಒಂದು ಎಲ್ಲೂ ಆಚೆನೆ ಹೋಗಿ ಬರಲ್ಲ. ಅದರಿಂದ ನಾವು ಏನೇ ಇದ್ರೂ ಸೇನೆನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೇ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದನೇ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟು. ಸೆಕೆಂಡ್ ಬಂದು ಏಷ್ಯನ್ ಗೇಮು 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೇ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ. ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ ಅದೊಂದು ದೊಡ್ಡ ಸಾಧನೆ ನಂದು. ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ, ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯಲ್ಲೇ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ ಮೂರು ಸೇನೆ ಇದೆಯಲ್ಲ, ಆರ್ಮಿ ನೇವಿ ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತಾನೆ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು. ಅದು ನನ್ನ ಹೆಮ್ಮೆ ಇದೆ.
1: ತುಂಬಾ ಸಂತೋಷ. ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
0: ಹೌದು ಮ್ಯಾಮ್,
1: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ. ಅವಾಗ ನಿಮ್ ಕೆಲಸ ಏನಿರುತ್ತೆ?
0: ಸುಮಾರು ಆ ಟೈಮಲ್ಲಿ ಎಲ್ಲ ಒಂದು ಬೆಟ್ಟಗಳ ಮೇಲ್ಗಡೆ ಯಾರು ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗೇ ಇರಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮಗೆ ಆ ಪ್ಲೇಸ್ಗೆ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಗ್ಗೆ ನಮ್ಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮ್ಗೆ ಎಕ್ಸಸೈಸ್ ಹೆಂಗೆ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರನ್ನು ಅವಾಗ ಮನೆಗೂ ಸಹ ಯಾರನ್ನು ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆನೆ ಇರಬೇಕು. ಹತ್ಯಾರ್ ಅಂತ ನಾವು ಯಾವಾಗಲೂ ಭಾಷೆ ನಮ್ಮಲ್ಲಿ ರೈಫಲ್ನ
1: ಹತ್ಯಾರ್
0: ಹತ್ಯಾರ್. ಅದಕ್ಕೆ ನಮ್ಗೆ ಕೋತಲ್ಲಿ ನಮ್ಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೇನೆ ಸಿಗೋದು. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನು ಐತೆಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ, ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು, ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು, ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದು ರೆಡಿ ಇರೋದು, ಬೇರೆ ಎಲ್ಲೂ ಮೂವ್ಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್,
1: ಪ್ರತಿದಿನ
0: ಇದು ಮುಗಿಯೋವರೆಗು ಡೈಲಿ ಕುತ್ಕೊಂಡು.
1: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ
0: ಬರ್ಬೋದು ಬರ್ಬೋದು,
1: ಸಿದ್ಧವಾಗಿರ್ಬೇಕು
0: ಅನ್ಬಿಟ್ಟು ಪ್ರತಿದಿನ ರೊಟೀನ್ ಆಗಿ ಕಾರ್ಗಿಲ್ ಕುತ್ಕೊಳ್ಳೋದು, ಮೆಸೇಜ್ಗೋಸ್ಕರ ವೇಟ್ ಮಾಡೋದು.
1: ಅವಾಗ ಯಾವ ಪ್ರದೇಶದಲ್ಲಿ ನೀವು?
0: ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರಲ್ಲೇ ಎಸಿ ಎಲ್ಲ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಓದೇ ಇರತ್ತ. 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ. ಅದೊಂದು ನೆನಪು ನಮ್ಗೆ, ಕಾರ್ಗಿಲ್ ಅಲ್ಲಿ ನಾವು ರೆಡಿಯಾಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಬಹುದು. ಅಟ್ಲೀಸ್ಟ್ ನಾವು ಇವಾಗ ಕಾರ್ಗಿಲ್ ಟೈಮ್ ನಾವು ಇದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್
1: ಅದ್ರ ಮೊದಲೇ ನಿಮ್ಗೆ ಈ ರೈಫಲ್ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ, ನಿಮ್ಗೆ ತರಬೇತಿ ಕೊಟ್ಟಿರ್ತಾರೆ 1 ವರ್ಷ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ನಿಮ್ಗೆ ರೈಫಲ್ನ ನಿಮ್ಗೆ ಕೊಟ್ಟಿರೋದನ್ನ ಅಥವಾ ಇನ್ ಬೇರೆ ಬೇರೆ ಅಲ್ಲಿ ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧೋಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮಗೋಸ್ಕರ ಇರುತ್ತ?
0: ನಮ್ಗೇನಂತ ಅಂದ್ರೆ ಪ್ರತಿಯೊಂದು ಒಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮ್ಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮ್ಗೆ ಅಲ್ಲಿ ಮಾಡೋದು, ಕೋರ್ಸ್ಗಳು ಇರ್ತವೆ, ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸ್. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವರಿ ಡೇ ಇರ್ತದೆ, ನಾನು ಹೇಳ್ದಲ್ಲ ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು. ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ, ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ,
1: ಅದರಲ್ಲಿ ಎಲ್ಲ ರೈಫಲ್
0: 100% ಇರುತ್ತೆ, ರೈಫಲ್ದು ಯಾವುದೇ ಕಾರಣಕ್ಕೂ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್ ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ.
1: ಸಮಯ ಫಿಕ್ಸ್ ಮಾಡಿರ್ತಾರೆ,
0: ಅಷ್ಟೊಳಗೆ 9 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ.

0: ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತಾ?
1: ಶುರು ಆಯ್ತು ಮೇಡಮ್. ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ ನನ್ನ ಈ ಕಡೆ ಕೋಚ್ ಆದ್ಮೇಲೆ ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ, ಎಕ್ಸೈಸ್ ಮ್ಯಾನ್ ಕೋಟಾ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ. ಯಾಕಂದ್ರೆ ಕೆಲವರು ನಾನು ಇತ್ತೀಚಿನ ದಿನಗಳಿಗೆ ಗೊತ್ತು, IAS ಆಗಿದ್ದಾರೆ, KS ಆಗಿದ್ದಾರೆ, ಅದೆಲ್ಲ ನನ್ನ ಕ್ರೀಡೆನಲ್ಲೇ ಮುಳುಗುಟ್ಟಿದೆ ನಾನು ಡೆಡಿಕೇಟ್ ಮಾಡ್ಕೊಂಡು. ಅದಕ್ಕೆ ನನಗೆ ಇದ್ರ ಯಾವುದು ಗೊತ್ತಾಗಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಹೆಚ್ಚು ಅದು ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡಾದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರು ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ,
0: ಅಲ್ಲಿ ಓದಿಸ್ತಾರೆ.
1: ಆದ್ರೆ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನೂ. ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ನಿಮ್ ಎಲ್ರಿಗೂ ಲೆಕ್ಕಿಚ್ಛೆ ಪಡ್ತೀನಿ.
0: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
1: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
0: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು. ನಿಮ್ಗೆ ಬಯಸದೇ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ನೀವು ಮನಸ್ಸು ಮಾಡಿದ್ರೆ ಅಲ್ಲೇ ಇರಬಹುದಿತ್ತು.
1: ನಾನು ಇನ್ನೂ 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡುವ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ನನ್ನ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದು ಏಜ್ ಕಾಲೇಜು ಅಥವಾ ಹೈಸ್ಕೂಲು ಮತ್ತು ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಷನ್ ಕೊಡ್ಬೇಕಾಗ್ತದೆ ಅವಾಗ. ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವನು ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ, ಸೇನೆಯಲ್ಲಿ 15-20 ವರ್ಷ ಇರ್ತೀವಿ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ
0: ಸಲುವಾಗಿ, ಮತ್ತೆ ಮನೆ
1: ಸಲುವಾಗಿ ಬರ್ತಾರೆ.
0: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನು ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ. ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ. ಅದ್ರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ, ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ. ಆ ಕಾರಣದಿಂದಲೇ ನೀವು ಈ ಕೆಲಸವನ್ನ ತಗೊಂಡ್ರು. ಹೇಗೆ
1: ನಿವೃತ್ತಿ ನಂತರ ಏನಾಗ್ತದೆ, ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡ್ಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ನನಗೆ ಕಲ್ಪನೆ ಕೂಡ ಇಲ್ಲ ಸಂಘ ಮಾಡ್ಬೇಕು, ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು, ನಾನೇ ಸಂಸ್ಥಾಪಕ, ನಾನು ಆಗ್ಬೇಕು ಅನ್ನೋ ಮನಸ್ಥಿತಿಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು PSI ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗ್ಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವೊಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ, ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀನಿ ಮೇಡಮ್. ಅಷ್ಟೇ, ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನೊಂದು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ಮ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮತ್ತೆ ಈ ಗಡಿಗಳಲ್ಲಿ ಮತ್ತೆ ಜನಗಳ ಜೊತೆ ಬೆರ್ತೇ ಇರಲ್ಲ, ಬೆರ್ತೇ ಇರಲ್ಲ. ಅಲ್ಲಿ ಆಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ ಬೇರೆ ತರನೇ. ಆ ರೀತಿ ಇದ್ರೆ ನಮ್ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪೊನ್ಸಲ್ಲ. ಆಗ ನನ್ಗನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪೊನ್ಸಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಅವಾಗ ತಾನೆ 2018 ಅಲ್ಲಿ ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದಂಗೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ ಫಸ್ಟ್ ಡೇ, ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದ್ ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವು ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವು ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ. ಆಟೋದವ್ರಿಗೆ, ಬಡವ್ರಿಗೆ, ನಾವೇ ಉಟ್ಕೊಂಡೆಲ್ಲ

0: ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ. ಒಂದು 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಗಲ್ದು ಇದು ಮಾಡ್ತೀನಿ. ಆಗ ನನಗೆ ಉಳಿತದೆ, ಹೌದು ಕೇವಲ ನನ್ನ ತಾಲೂಕಿಗೆ ಮಾಡಿದೆ, ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಕ್ಕೆ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡೋಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡೋಕ್ಕೆ ಎಲ್ಲ ಜಿಲ್ಲೆಗಳಿಗೂ ನಾನು ಪಾದಾಟ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ. ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ಲರೂ ಪಂಚಾಯತ್ನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ, ನಿಮ್ಮ ಊರಿಗೆ ನೀವು ಅವ್ರಿಗೇನೆ ದಾರಿ ಮಾಡಿಕೊಟ್ಟಿಲ್ಲ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್, 30 ಆಗದ್ರೆ ಇದ್ದಿತ್ತು, 1 ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
1: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ ಕ್ರೀಡಾ ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು, ಮತ್ತೆ ನೀವೇ ಹೇಳದಾಗ 20 ನೀವೇ ಕೆಲಸ ಮಾಡಿದ್ದೀರಾ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸೇಫ್ ಡ್ರೈವ್ ಗಾನ ಬಜಾನ.
1: ಹರ ಹರ ಶಂಕರ, ಜಯ ಶಿವಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವಶಂಕರ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶಿವಂ ಶಿವಂ ಸನಾತನಂ ಹಾಡನ್ನು ಕೇಳಿದ್ರಲ್ಲ, ವಿಜಯಪ್ರಕಾಶ್ ಅವರು ಹಾಡಿದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ನೀಡಿದವರು ಅರ್ಜುನ್ ಜನ್ಯ. 45 ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಇದೀಗ ನೀವು ಕೇಳಿದ ಮತ್ತೊಂದು ಗೀತೆ ಯದಾ ಯದಾಹಿ. ಈ ಗೀತೆಯನ್ನು ಬೇಗೂರು ಕಾಲೋನಿಯಿಂದ ಆರಿಸಲಾಗಿತ್ತು. ಸಾಂಪ್ರದಾಯಿಕ ರಚನೆ, ಅಭಿನಂದನ್ ಕಶ್ಯಪ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಿ ವಿಭಾಗ ಗಾನ ಭಜನ ಸಮೀಕ್ಷೆ. ಇದೆಯಾ ಇಲ್ಲವಾ ಇವತ್ತು ಏನಾದರೂ ಮಾತಾಡಬೇಕಾ ಬೇಡವಾ? ಅರ್ಧ ಗಂಟೆ ಏನು 35 ನಿಮಿಷ ಈಗಾಗಲೇ ಕಳೆದಿದೆ. ವೀರ ಯೋಧರು ಕಾರ್ಯಕ್ರಮವನ್ನು ನೀವು ಕೇಳಿದಿರಿ. ಶುಕ್ರವಾರಗಳಂದು ಪ್ರಸಾರವಾಗತ್ತೆ ವಿಶೇಷ ಸರಣಿ ವೀರ ಯೋಧರು. ಸರಿ, ಇನ್ನು ಉಳಿದಿರುವ ಸ್ವಲ್ಪ ಸಮಯದಲ್ಲಿ ಸಮೀಕ್ಷೆ ಮಾಡೇ ಬಿಡೋಣ. ಸಮೀಕ್ಷೆಯ ವಿಷಯ ಏನು ಅಂತ ಈಗಾಗಲೇ ಹಲವಾರು ಜನ ಕೇಳಿದಿರಿ. ಬೆಳಿಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ರಾತ್ರಿ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ. ಟೈಮ್ ಓಡ್ತಾ ಇರುತ್ತೆ, ಟೈಮ್ನ ಹಿಡಿಯೋದಕ್ಕೆ ನಾವು ಓಡ್ತಾ ಇರ್ತೀವಿ. ಶುಕ್ರವಾರ ಇವತ್ತು ನಾವು ಟೈಮ್ ಹಿಡಿಯಲು ಓಡದೆ ಸ್ವಲ್ಪ ಟೈಮ್ ಬಿಡ್ತೀವಿ ಅಂತ ಅಂದ್ಕೊಳ್ಳಬಹುದೋ ಏನೋ. ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮಿ ಬರೋ ಹೊತ್ತು ಅಂತೆಲ್ಲ ಹೇಳ್ತೀವಿ. ಮಹಾಲಕ್ಷ್ಮಿ ಬರೋದು ಬಿಡೋದು ಅದು ಪಾಪ ಅವಳ ಇಷ್ಟ. ಆದರೆ ಶುಕ್ರವಾರ ವೀಕೆಂಡು ಟೈಮ್ನ ಗೊಡವೆ ಇಲ್ಲದೆ ಹಾಯಾಗಿರಬಹುದು ಅಂತ ಮನೆ ಕಡೆ ಸಾಗುವ ಸಮಯ ಅಂತೂ ಹೌದು. ಬೆಳಗ್ಗೆ ಅಲಾರಂ ಇಡಬೇಕಿಲ್ಲ ಅನ್ನುವ ಖುಷಿ ಕೆಲವರಿಗೆ. ಈ ಅಲಾರಂ ಅಂದ ತಕ್ಷಣ ಒಂದು ಮಾತು ನೆನಪಾಯಿತು. ಈ ಯಾವಾಗಲೂ ನಾವು ಯಾವುದೋ ಕೆಲಸಕ್ಕೆ ಅಲಾರಂ ಇಟ್ಕೊಂಡು ಮಲಗ್ತೀವಿ. ಬೆಳಗ್ಗೆ ಇಷ್ಟೊತ್ತಿಗೆ ಏಳಬೇಕು, 6 ಗಂಟೆಗೆ ಏಳಬೇಕು, 7 ಗಂಟೆಗೆ ಏಳಬೇಕು ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡಿ ರಾತ್ರಿ ಅಲಾರಂ ಇಟ್ಕೊಂಡು ಮಲಗ್ತೀವಿ. ಆದರೆ ಈ ಅಲಾರಂ ಹೊಡೆದಾಗ ತಕ್ಷಣ ಶಿಸ್ತಾಗಿ ಏಳುವವರು ಎಷ್ಟು ಮಂದಿ? ಆಗಲಿ, ಇನ್ನೊಂದು 5 ನಿಮಿಷ ಅಂತ ಅಲಾರಂನ ಸ್ನೂಸ್ ಮಾಡಿ ಮಲಗುವವರು ಎಷ್ಟು ಮಂದಿ? ಮಿಲಿಟರಿ ಶಿಸ್ತಿನ ಹಾಗೆ ರಾಕೆಟ್ ಥರ ಅಲಾರಂ ಹೊಡೆದ ಕೂಡಲೇ ಬೆಡ್ನಿಂದ ನಾವು ಏಳ್ತೀವಾ? ಅಥವಾ ಏಳದೆ ಒಂದು 5 ನಿಮಿಷ, 10 ನಿಮಿಷ, ಒಂಚೂರು ಅಂತ ಹಾಗೇ ಮತ್ತೆ ಮತ್ತೆ ಮತ್ತೆ ಮತ್ತೆ ನಿದ್ದೆ ಕಡೆಗೆ ಹೊರಳ್ತೀವಾ? 6 ಗಂಟೆಗೆ ಅಲಾರಂ ಇಟ್ಟು 6:05, 6:10, 6:15, 6:20, 6:25 ಏಳುವವರು ನಾವಾ? ಅಥವಾ ಅಲಾರಂ ಹೊಡೆದ ಕೂಡಲೇ ಏಳುವವರು ನಾವಾ? ಅಲಾರಂ ಹೊಡೆದಾಗ ಏನನ್ಸುತ್ತೆ? ಶಿಸ್ತಿನ ಸಿಪಾಯಿ ಥರ ಅಲಾರಂ ಹೊಡೆದ ಕೂಡಲೇ ಏಳ್ತೀರೋ, ಅಥವಾ ಸ್ನೂಸ್ ಮಾಡೋದಾದರೆ ಎಷ್ಟು ಸಲ ಸ್ನೂಸ್ ಮಾಡ್ತೀರಿ? 1/2 ಗಂಟೆ, 40 ನಿಮಿಷ ಅಥವಾ ಹೇಗೆ? ಹೀಗೆ ಸಮೀಕ್ಷೆ ಮಾಡೋಣ. ನಮಗೆ ನೀವು ನಿಮ್ಮ ಸಂದೇಶಗಳನ್ನು ಕಳಿಸಬಹುದು. 9483091029, ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹೇಳಿ. ಯಾರು ಶಿಸ್ತಿನ ಸಿಪಾಯಿಗಳು, ಯಾರು ತಕ್ಷಣ ಏಳುವವರು, ಹಾಗೆ ಅಯ್ಯೋ ಓಕೆ ಅಂತ ಹಾಗೆ ಮಲಗುವವರು, ಒಂದು 1/2 ಗಂಟೆ ಬಿಟ್ಟು ಅಲಾರಂನ ಕುಟ್ಟಿ ಕುಟ್ಟಿ ಕುಟ್ಟಿ ಕುಟ್ಟಿ ಏಳುವವರು ಎಷ್ಟು ಮಂದಿ ಅಂತ ನೋಡೋಣ. ಆತ್ಮೀಯರೇ, ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಾಗೆ ಲಘುವಾಗಿ ಈ ಸಮೀಕ್ಷೆಯನ್ನು ಮಾಡೋಣ. ಯಾರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಸಾಧ್ಯ ಆದರೆ ಹಾಸ್ಯ ಮಿಶ್ರಿತ ಒಂದು ಸಾಲನ್ನು ನೀವು ನಮಗೆ ಕಳಿಸಬಹುದು.

ನಮ್ಮ ಸಂಖ್ಯೆ ಗೊತ್ತಿದೆ, 9483091091 750ಕ್ಕೆ ಯಾರು ಏನು ಹೇಳಿದರು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು

0: ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು

0: ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3 ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ. ಕೂಲಿ ಚಿತ್ರದ ಗೀತೆ ಕೇಳಿದಿರಿ. ಪವರ್ ಹೌಸ್ ಹಾಡು ಕುಮಾರ್ ಅವರು ಬರೆದ ಗೀತೆ, ದಿನಕರ್ ಕಲ್ವಾಲ ಅವರ ಧ್ವನಿಯಲ್ಲಿತ್ತು. ಅನಿರುದ್ಧ್ ರವಿಚಂದರ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಗೀತೆಗೆ. ಸರಿ, ಗಾನ ಭಜನಾ ಸಮೀಕ್ಷೆ ಇವತ್ತು ಸ್ವಲ್ಪ ಸಮಯ ಕಡಿಮೆ ಇದೆ, ಆದರೂ ನಮ್ಮ ಎಷ್ಟು ಜನ ಶ್ರೋತೃಗಳು ಪಾಲ್ಗೊಳ್ತಾರೆ ನೋಡೋಣ. 6:30 ನಾವು ಶುರು ಮಾಡಿದ್ದೀವಿ ವೀರಯೋಧರು ಕಾರ್ಯಕ್ರಮನ ಪ್ರಸಾರ ಮಾಡಿದ್ವಿ 6:00 to 6:30 ಅವಧಿಯಲ್ಲಿ. ಸರಿ, ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ, ರಾತ್ರಿ ಆಗತ್ತೆ, ಬೆಳಗ್ಗೆ ಆಗತ್ತೆ. ನಾವು ಅಲಾರ್ಮ್ ಇಟ್ಕೊಂಡು ನಾಳೆ ದಿನದ ಕನಸು ಕಾಣ್ತಾ ಅಥವಾ ನಾಳೆ ದಿನ ಏನೇನೆಲ್ಲ ಕೆಲಸ ಇದೆ ಅಂತೆಲ್ಲ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ನಮ್ಮ ಜವಾಬ್ದಾರಿಗಳನ್ನೆಲ್ಲ ಅಂತೆಲ್ಲ ಬರ್ಕೊಂಡು ಏನೋ ಎಲ್ಲ ಅಂದ್ಕೊಂಡು ಇಷ್ಟೊತ್ತಿಗೆ ಹೇಳೋಣ ಅಂತ ಪ್ಲ್ಯಾನ್ ಮಾಡಿ ಮಲಗ್ತೀವಿ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಆದರೆ ಗಡಿಯಾರವೇ ನಿನ್ನ ಧ್ವನಿಗೆ ಹೆದರಿಕೆ ಆಗತ್ತೆ ಅಂತ ಬೆಳಗ್ಗೆ ಅಲಾರಂ ಎಬ್ಬಿಸ್ತಿದ್ದ ಹಾಗೆ ಮುಸುಕು ಎಳ್ಕೊಂಡು ಇನ್ನೂ ಒಂಚೂರು ಮಲ್ಗಣ ಅನ್ಸುತ್ತೆ. ಅಯ್ಯೋ, ಮುಗ್ದೋಯ್ತಲ್ಲ ರಾತ್ರಿ, ಶುರುವಾಯ್ತಲ್ಲ ಮತ್ತೊಂದು ದಿನ ಅಂತ ಎದೆ ಡವಡವ ಅಂತ ಹೊಡ್ಕೊಳ್ಳುತ್ತೆ. ಏನೆಲ್ಲ ಜವಾಬ್ದಾರಿ ಇದೆಯಲ್ಲಪ್ಪ ಅಂತ ಲಿಸ್ಟ್ ತೆಗೆದು ದೈನಂದಿನ ಕೆಲಸಗಳತ್ತ ಮನಸ್ಸು ಹೋಗುತ್ತೆ. ಹೋಗಲೇಬೇಕಲ್ಲ ಅಂತ ಬೇಸರಿಸುತ್ತೆ ಕೂಡ. ನೀವು ಅಲಾರಂ ಹೊಡೆದ ತಕ್ಷಣ ಏಳುವ ಶಿಸ್ತಿನ ಸಿಪಾಯಿಗಳೋ, ಸ್ಟ್ರಿಕ್ಟ್ ಗ್ಯಾಂಗೋ ಅಥವಾ ಸ್ನೂಸ್ ಗ್ಯಾಂಗೋ? ನೀವು ಸ್ನೂಸ್ ಗ್ಯಾಂಗ್ ಅಂದರೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಹೇಳೋಣ ಅಂತ ತಲೆ ಮೇಲೆ ಕುಟ್ಟಿ ಮಲಗೋದು, ಮತ್ತೆ 5 ನಿಮಿಷ ಎಳೆದು ಮಲಗೋದು, ಮತ್ತೆ 10 ನಿಮಿಷ ಎಳೆದು ಮಲಗೋದು, ಮರ್ತೇ ಬಿಡೋದು, ಹಾಗೆಲ್ಲ ಏನೇನೆಲ್ಲ ಆಗತ್ತಲ್ಲ ಅಲಾರಂನ ನಾವು ತಕ್ಷಣ ಹೇಳದೇ ಇದ್ದಾಗ. ಇಲ್ಲಪ್ಪ, ನಾಳೆಯಿಂದ ಗ್ಯಾರಂಟಿ ಹೇಳ್ತೀನಿ ಅಂತ ಅಂದ್ಕೊಳ್ಳೋದು, ಹೀಗೆಲ್ಲ ಸಾಕ್ತಾ ಇರುತ್ತೆ. ಇದು ನಿತ್ಯ ಜೀವನದಲ್ಲಿ ಇರುವ ಒಂದು ಕಾಮನ್ ಸಂಗತಿ. ಸೊ ಈಗ ಹೇಳಿ ಸಮೀಕ್ಷೆಯಲ್ಲಿ, ನೀವು ಸ್ನೂಸ್ ಗ್ಯಾಂಗೋ ಸ್ಟ್ರಿಕ್ಟ್ ಗ್ಯಾಂಗೋ? ನಿಮ್ಮ ಸಂದೇಶಗಳನ್ನು ಕಳಿಸಿ 9483091019. ಯಾರೆಲ್ಲ ಹೇಗೆ ಹೇಳಿದ್ರು ಅಂತ ನೋಡೋಣ. ಸಾಧ್ಯ ಆದರೆ ಒಂದೇ ಒಂದು ಸಾಲು ಹಾಸ್ಯ ನಿಮ್ಮ ಸಾಲಿನಲ್ಲಿ ಇರಲಿ, ನಿಮ್ಮ ವಾಕ್ಯದಲ್ಲಿ ಇರಲಿ. ಸಮಯ ಈಗ 6:55 ಆಗಿದೆ. ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಿಕಾ ರಂಗದಲ್ಲಿ ಭಿನ್ನರು ಅಂತ ಅನಿಸಿಕೊಂಡವರು, ಕವಿ, ಕಥೆಗಾರ, ಕಾದಂಬರಿಕಾರ, ರಂಗಭೂಮಿಯಲ್ಲಿ ಪರಿಶ್ರಮ, ಅಲ್ಲಲ್ಲಿ ತೆರೆಯ ಮೇಲೂ ಕಾಣಿಸಿಕೊಂಡ್ರು, ನಿರ್ದೇಶನ ಮಾಡಿದರು, ಬಹುಮುಖಿ ವ್ಯಕ್ತಿತ್ವ. ಏನೇ ಮಾಡಿದರೂ ಒಂದು ಪ್ರತ್ಯೇಕ ಛಾಪಿನ ಜೊತೆ ಮನಸ್ಸನ್ನು ತಟ್ಟಿದವರು ಪಿ ಲಂಕೇಶ್.
1: ನಮ್ಮ ಪತ್ರಿಕೆ ಪ್ರಸಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲ್ಲ. ನಾನು ಅದರಲ್ಲಿ ಬಹಳ ಜಂಬದ ಮನುಷ್ಯ. ಜಮ್ಮು ಮನುಷ್ಯ ಅಂದರೆ ನಾವು ವಾರ ಭವಿಷ್ಯ ಹಾಕಲ್ಲ, ಮತ್ತು ನಾವು ಯಾರೋ ಒಬ್ಬ ಸಮಾಜದ್ರೋಹಿಯಾದ ಸಂತನ ಬಗ್ಗೆ ಬರೆಯಲ್ಲ, ಹೊಗಳಿ ಬರೆಯಲ್ಲ, ಮತ್ತು ಇನ್ನೊಬ್ಬ ಸಮಾಜದ್ರೋಹಿಯಾದ ಒಬ್ಬ ಬಹುಮುಖ್ಯವಾದ ಮನುಷ್ಯನ ಬಗ್ಗೆ ಬರೆಯಲ್ಲ. ಆಮೇಲೆ ಜಾತಿ ಮತ ಪಂಗಡ ಇವನ್ನ ನೋಡಲ್ಲ. ಇದು ನಿಮಗೆ ತೋರಿಸುತ್ತೆ ಇದು ಎಲ್ಲ ಪತ್ರಿಕೆಗಳ ಥರ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತು ಇದೇ ರೀತಿ ಗ್ರಹಿಕೆ ನಂದು ಸಾಹಿತ್ಯದಲ್ಲಿ. ಅದಕ್ಕೆ ನನ್ನ ಸಾಹಿತ್ಯ ಗ್ರಹಿಕೆಗೂ ಮತ್ತು ನಮ್ಮ ಪತ್ರಕರ್ತರ ಅನುಭವಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಭಾಳ ಕಡಿಮೆ ಇರೋದ್ರಿಂದನೇ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪತ್ರಿಕೆ ನಡೆಸೋಕ್ಕೂ ಸಾಧ್ಯ ಆಗುತ್ತೆ. ಇದೇ ವಿಶ್ವದ ಸಾಹಿತ್ಯ ಮತ್ತು ಭಾರತೀಯ ಸಾಹಿತ್ಯ ಒಂದು ಭಾಳ ಒಳ್ಳೆಯ ಪುಸ್ತಕ ಬಂದರೆ ಬಂದ ತಿಂಗಳೇ ಅದು ಅನುವಾದ ಆಗಬೇಕು, ಭಾಷಾಂತರ ಆಗಬೇಕು. ಬರೀ ಕನ್ನಡ ಮಾತ್ರ ಬರೋರಿಗೆ ಓದೋಕ್ಕಾಗಬೇಕು ಅದನ್ನು. ಅದನ್ನು ನಮ್ಮ ಕನ್ನಡ ಅಂಡ್ ಕಲ್ಚರ್ ಮಾಡ್ಬೋದು, ನಮ್ಮ ಸಾಹಿತ್ಯ ಪರಿಷತ್ದವರು ಮಾಡ್ಬೋದು. ಅದಕ್ಕೆ ತಕ್ಕ ಏನು ಅಷ್ಟು ಖರ್ಚಾಗಲ್ಲ. ನೀವು ನಿಘಂಟನ ತಗೊಳ್ಳಲ್ಲ, ವಿಶ್ವಕೋಶ ತರಲ್ಲ. ಹೀಗಾಗ್ಬಿಟ್ಟು ಇಲ್ಲಿ ಯಾರಿಗೂ ನಿಘಂಟಾಗಲಿ ವಿಶ್ವಕೋಶ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಕಾಳಜಿ ಎಂಥದಿಲ್ಲ. ಇಂಥ ಸಮಯದಲ್ಲಿ ನೀವು ವಿಶ್ವ ಸಾಹಿತ್ಯ ಅಥವಾ ಇತರ ಭಾಷೆಗಳ ಸಾಹಿತ್ಯದಲ್ಲಿ ತರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ಕಷ್ಟ ಇದೆ. ಯಾರಿಗೂ ಆ ಬಗ್ಗೆ ಏನು ಗಮನವೇ ಇಲ್ಲ. ಜಪಾನ್ನಲ್ಲಿ ಯಾವುದೇ ಪುಸ್ತಕ ಯಾವುದೇ ಭಾಷೆಯಲ್ಲಿ ಅಚ್ಚಾಗಿರಲಿ, ಜಪಾನಿಯರು 1 ವರ್ಷದಲ್ಲಿ ಆ ಪುಸ್ತಕ ಓದೋಕ್ಕಾಗುತ್ತೆ. ಅಲ್ಲಿ ಜಪಾನರಿಗೆ ಇಂಗ್ಲೀಷ್ ಹೆಚ್ಚಿಗೆ ಬರಲ್ಲ, ಬೇರೆ ಭಾಷೆಗಳನ್ನ ಅಷ್ಟು ಸುಲಭ ಕಲಿಯಲ್ಲ ಅವರು, ಸ್ವಲ್ಪ ಕಷ್ಟ ಅವರಿಗೆ. ಆ ದೃಷ್ಟಿಯಿಂದ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ,

0: ಒಂದು ವರ್ಷದಲ್ಲಿ ಆ ಪುಸ್ತಕ ಅವ್ರ ಭಾಷೆ ಬಂದ್ಬಿಡುತ್ತೆ, ಅವ್ರು ಓದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅಂತಂದ್ಬಿಟ್ಟು ನನಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಪುಸ್ತಕ ಕಂಡ್ರೆ ಪ್ರೀತಿ ಇಲ್ಲ ಜನಕ್ಕೆ. ಯಾರು ಸಮಾಜದ ಮತ್ತು ಸಾಹಿತ್ಯದ ಬಹಳ ಶ್ರೇಷ್ಠ ವ್ಯಕ್ತಿಗಳು ಅನ್ನಿಸ್ಕೊಂಡಿರ್ತಾರೆ ಅವ್ರು ನಿಜವಾಗ್ಲೂ ತಮ್ಮ ಪುಸ್ತಕದ ಬಗ್ಗೆ ಪ್ರೀತಿ ಇರುತ್ತೆ ಹೊರತು ಒಟ್ಟಿ ಮೇಲೆ ಪುಸ್ತಕಗಳ ಬಗ್ಗೆ ಪ್ರೀತಿ ಇರಲ್ಲ. ಅದು ನಾವು ಸಾಹಿತ್ಯ ಆದರೂ ಪ್ರಯತ್ನಿಸಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ವಿಮರ್ಶಕರಾದರೂ ಸಾಹಿತ್ಯ ಪ್ರಿಯರು ಪುಸ್ತಕ ಪ್ರಿಯರು ಮಾಡಬೇಕು ಅದನ್ನು. ಸಾಹಿತ್ಯ ಆದ ನನ್ನ ಪ್ರಕಾರ ಸಾಹಿತ್ಯ ರಚನೆಯಲ್ಲಿ ಮಾಡಬೇಕು. ನನಗೆ ಒಂದು ಕೆಲಸ ಇದೆ, ಅದು ಯಾವುದಂದ್ರೆ ಪತ್ರಿಕೆ ನಡೆಸೋದು. ಅದ್ರ ಜೊತೆಗೆ ಈ ಕತೆ ಕಾದಂಬರಿ ಬರೆಯೋದು ಒಂದು ಕೆಲಸ ಇರುತ್ತೆ. ಇದನ್ನು ಬಿಟ್ಟು ನಾನು ಆ ಅನುವಾದ ಮಾಡೋದಕ್ಕೆ ಅನುವಾದಕರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಎಲ್ಲ ಶಕ್ತಿ ಅದಕ್ಕೆ ವ್ಯಯ ಆಗ್ಬಿಡುತ್ತೆ. ನನಗೆ ಯಾರು ಡೆಲ್ಲಿಗೆ ಕರೆದ್ರೆ ಯಾಕೆ ಅಂತ ಕೇಳ್ತಾನೆ, ಭಾಷಣ ಮಾಡೋಕ್ಕೆ ಅಂತ ಹೇಳಿದ್ರೆ ಏನು ಭಾಷಣ ಮಾಡಬೇಕು ಹೇಳಿ ಅಂತ ಹೇಳ್ತಾನೆ. ತುಂಬ ಕಷ್ಟ ನನಗೆ ಅಲ್ಲಿ ಹೋಗ್ಬಿಟ್ಟು ನಿರರ್ಥಕವಾದ ರೀತಿಯಲ್ಲಿ ವೇಳೆಯನ್ನು ಕಳೆದು ಇಲ್ಲಿ ಬರೋದು ನನಗೆ ಆಗಲ್ಲ. ಯಾಕೆಂದರೆ ಇಷ್ಟೊಂದು ವರ್ಷ ನಾನು ಬದುಕಿದ ಮೇಲೆ ಅಲ್ಲಿ ಏನಾಗ್ಬೋದು ಅಂತ ಇಲ್ಲೇ ಊಹಿಸಬಲ್ಲೆ ನಾನು. ಅದಕ್ಕೆ ನಾನು ಸಾಹಿತ್ಯ ಆದರೂ ಸಾಹಿತ್ಯ ರಚನೆ ಮಾಡಬೇಕು ಹೊರತು ಅದರಲ್ಲಿ ಮಾಡೋಕ್ಕಾಗಲ್ಲ. ಯಾರು ಸಮಾಜದಲ್ಲಿ ಭಾಳ ಮುಖ್ಯವಾದ ಸ್ಥಾನದಲ್ಲಿರ್ತಾರೆ ಅವ್ರ ಪುಸ್ತಕವನ್ನು ಇಷ್ಟಪಡ್ತಾರೆ, ಅವ್ರು ಮಾಡ್ಬೇಕಾದ ಕೆಲಸಗಳವಲ್ಲ. ನನಗೆ ಯಾರು ಹೇಳಿದ್ರು ನೀವು ನಿಮ್ಮ ಪುಸ್ತಕವನ್ನು ಇಂಗ್ಲೀಷ್ಗೆ ಆದರೂ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ. ಪ್ರಯತ್ನ ಪಡೋದಿಲ್ಲ, ನಾವು ಹೋಗ್ಬಿಟ್ಟು ಅವ್ರಿಗೆ ಹಂಟು ಮಾಡಲ್ಲ. ಈ ಯಾರು ನನ್ನ ಪುಸ್ತಕ ಇಂಗ್ಲೀಷಿಗೆ ಮಾಡ್ಬೋದು ಫ್ರೆಂಚಿಗೆ ಮಾಡ್ಬೋದು ಅಂದೇಬಿಟ್ಟು ನಾನು ಅದೇ ಕೆಲಸ ಮಾಡಿ ಪೂರ್ತಿ ಹಾಳಬೇಕಾಗುತ್ತೆ. ಜೀವನಕ್ಕೆ ಸಾಹಿತ್ಯ ಸಿನಿಮಾ ಪತ್ರಿಕೆ ಎಲ್ಲ ಬೇಕಾದಾಗೇ ಸಂಗೀತ ಬೇಕಾಗಿರುತ್ತೆ, ಆಮೇಲೆ ಒಬ್ಬಂಡಿತನ ಬೇಕಾಗಿರುತ್ತೆ, ಯೋಚನೆ ಮಾಡಬೇಕಾಗಿರುತ್ತೆ. ಒಟ್ಟಿ ಮೇಲೆ ವಾಟ್ ಎವರ್ ಈಸ್ ಲಿವಿಂಗ್, ಯಾವುದು ಯಾವುದಕ್ಕೆ ಜೀವ ಇದೆ, ಯಾವುದು ನಿಮಗೆ ಸಂತೋಷ ಕೊಡ್ಬೋದು. ಒಂದು ಮರ ಕೆಲವು ಸಲ ನಿಮಗೆ ಮರ ಇಟ್ ಮೇ ಲುಕ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎಪಿಕ್, ಎಪಿಕ್ಕಿಂತ ಚೆನ್ನಾಗಿ ಕಾಣಿಸ್ಬೋದು. ಯಾರಿಗೆ ಗೊತ್ತು, ಒಂದೇ ಥರ ಇರೋ ಮರ ಚಿತ್ರ ವಿಚಿತ್ರವಾದ ಗ್ರಹಿಕೆಯನ್ನು ಹೊಂದಿರ್ಬೋದು, ಆತ್ಮವನ್ನು ಹೊಂದಿರ್ಬೋದು, ಜೀವ ಹೊಂದಿರ್ಬೋದು. ಅದು ಜೀವನದಲ್ಲಿ ಕ್ಯೂರಿಯಾಸಿಟಿ ಇದ್ದಾಗ ನೀವು ನನಗೆ ಸಾಹಿತ್ಯನೇ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪತ್ರಕರ್ತ ಪಿ ಲಂಕೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಮೂಲಕ ಉದ್ಯೋಗ ಸೃಷ್ಟಿ, ಯುವಜನತೆಯ ಸಬಲೀಕರಣ ಮತ್ತು ಭವಿಷ್ಯಕ್ಕಾಗಿ ಬಲಿಷ್ಠ ಕಾರ್ಯಪಡೆ ನಿರ್ಮಿಸಲು ಬೆಂಬಲ ನೀಡಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ಈ ಸಂಬಂಧ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಜಿಲ್ಲಾ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಹಾಗೂ ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರೊಂದಿಗೆ ಮೇಘಾಲಯದ ರೀ ಬೋಯಿ ಜಿಲ್ಲೆಯ ಬೋಯಿರಿಂಗ್ಬಾಗ್ನಲ್ಲಿ ಈಶಾನ್ಯ ಭಾರತದ ಅತಿದೊಡ್ಡ ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಇಂದು ಉದ್ಘಾಟಿಸಿದರು. ಇದೇ 21ರಂದು ನೀಟ್ ಮರು ಪರೀಕ್ಷೆ ನಿಗದಿಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀಟ್ ಪರೀಕ್ಷೆಯನ್ನು ಯಾವುದೇ ಸಮಸ್ಯೆ ಇಲ್ಲದೆ ಅತ್ಯಂತ ಪಾರದರ್ಶಕವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇತ್ತೀಚೆಗೆ ಮೈಸೂರಿನ ದಟ್ಟಗಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ಸಂಭವಿಸಿದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು, ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡವನ್ನು ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ ಪ್ರಾಂತ್ಯಗಳಲ್ಲಿರುವ ಐಸಿಎಸ್ ಭಯೋತ್ಪಾದಕರ ನೆಲೆಗಳ ಮೇಲೆ ತಾನು ರಾತ್ರೋರಾತ್ರಿ ವೈಮಾನಿಕ ದಾಳಿ ನಡೆಸಿರುವುದಾಗಿ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: For a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಅನುದಿನ ಓಂಕಾರ ಝೇಂಕಾರ ವಿವಿಧ ಭಾರತಿ. ಆದರೆ ಅನುದಿನ ಓಂಕಾರ ಝೇಂಕಾರಕ್ಕಿಂತ ಮುಂಚೆ ನೀವೇನಾದರೂ ಅಲಾರಂ ಕಾರ ಇಟ್ಕೊಂಡಿದ್ದರೆ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಟೈಮ್, ಬೆಳಗ್ಗೆ ಏಳುವಾಗ ಕೆಲವರಿಗೆ ಹಾಗೆ ಟೈಮಿಗೆ ಸರಿಯಾಗಿ ಎಚ್ಚರ ಆಗಬಹುದು, ಪ್ರತಿದಿನ ಒಂದೇ ರೀತಿ ಶಿಸ್ತನ್ನು ಇಟ್ಕೊಂಡಿರಬಹುದು. ಆಗ ಸರಿಯಾಗಿ ನಾನು ಅಲಾರಾಮ್ ಇರಲಿ ಇಲ್ಲದೆ ಹೋಗಲಿ ನಾನು ಕರೆಕ್ಟಾಗಿ ಇಂಥದೇ ಟೈಮ್ಗೆ ಹೇಳ್ತೀನಿ ಅಂತ ಹೇಳ್ಬೋದು. ಹೆಚ್ಚಿನ ಮಂದಿ ಅಲಾರಾಮ್ ಇದ್ದರೆ ಒಳ್ಳೆಯದಪ್ಪ, ಎಲ್ಲಾದರೂ ನಿದ್ದೆ ಜಾಸ್ತಿ ಬಂದುಬಿಟ್ರೆ ಅಂತ ಎಚ್ಚರಿಕೆಗೆ ಎಚ್ಚರವಾಗಲು ಅಲಾರಾಮ್ ಇಟ್ಕೊಂಡು ಮಲಗೋದು ಒಂದು ಸಾಮಾನ್ಯ ರೂಢಿ. ಮಕ್ಕಳನ್ನು ಶಾಲೆಗೆ ಕಳಿಸುವಾಗ, ಹಾಗೆ ನಾವು ಆಫೀಸುಗಳಿಗೆ ಹೋಗಬೇಕು, ಈ ಎಲ್ಲ ದೃಷ್ಟಿಯಲ್ಲಿ ಏನಾದರೂ ಮರೆತರೆ ಹೀಗೆಲ್ಲ ಅಲಾರಾಮ್ನ ಇಟ್ಕೊಳ್ತೀವಿ. ಹೌದು, ಈ ಬೆಳಗ್ಗೆ ಎದ್ದ ತಕ್ಷಣ ಏಳಲು ಮುಂಚೆ ಈ ಸದ್ದು ಬರುತ್ತಲ್ಲ, ಅಲಾರಾಮ್ನ ಸದ್ದು, ಇದು ಒಂದು ಹೊಸ ದಿನ ನನಗೆ ಸಿಕ್ತಪ್ಪ ಅಂತ ಖುಷಿ ಕೊಡುತ್ತೋ, ಅಯ್ಯಯ್ಯೋ ಒಂದು ದಿನ ಕಳೆದು ಮತ್ತೊಂದು ದಿನ ಬಂತಲ್ಲಪ್ಪ ಅಂತ ಭಯ ಹುಟ್ಟಿಸುತ್ತೋ, ಅಲಾರಾಮ್ ಸದ್ದು ಸಂಗೀತದ ಹಾಗೆ ಕೇಳುತ್ತೋ, ಅಥವಾ ಹಬ್ಬ ಅಂತ ಕರ್ಕಶ ಅನಿಸುತ್ತೋ, ಎಷ್ಟೇ ಮಧುರವಾಗಿದ್ದರೂ ಅಲಾರಾಮ್ ಕೂಗಿದ ಕೂಡಲೇ ಪ್ರೀತಿಯಿಂದ ಖುಷಿಯಾಗಿ ಏಳ್ತೀರೋ, ಅಥವಾ ಅಲಾರಾಮ್ ಕೂಗಿದ ಕೂಡಲೇ ಥಟ್ ಅಂತ ಅದನ್ನು 5 ನಿಮಿಷ 10 ನಿಮಿಷ 15 ನಿಮಿಷ ಎಳೆದು ಎಳೆದು ಎಳೆದು ಸ್ನೂಸ್ ಮಾಡಿ ಮಾಡಿ ಮಾಡಿ ನಂತರ ಅರ್ಧ ಗಂಟೆ 40 ನಿಮಿಷ 20 ನಿಮಿಷ ಹೀಗೆ ಅವರವರದೇ ಸಮಯಕ್ಕೆ ಅನುಗುಣವಾಗಿ 3 ಸರಿ ಕುಟ್ತೀನಿ ಆಮೇಲೆ ಏಳ್ತೀನಿ ಅನ್ನೋರು ಕೆಲವರು, 5 ಸಲ ಅನ್ನೋರು ಕೆಲವರು, ಇಲ್ಲಪ್ಪ ಇಲ್ಲಪ್ಪ ನಾನು ಅಲಾರಾಮ್ ಕೂಗಿದ ಕೂಡಲೇ ಎದ್ದೇ ಬಿಡ್ತೀನಿ, ಯಾಕೆಂದರೆ ನಿದ್ದೆ ಬಂದುಬಿಟ್ರೆ ಕಷ್ಟ ನೋಡಿ ಅಂತ ಶಿಸ್ತಾಗಿ ಅಲಾರಾಮ್ ಕೂಗಿದ ಕೂಡಲೇ ಏಳುವವರು ಕೆಲವರು. ನೀವು ಶಿಸ್ತಿನ ಸಿಪಾಯಿ ಹೌದಾ, ಅಥವಾ ಸ್ನೂಸ್ ಗ್ಯಾಂಗ್ಗೆ ಸೇರ್ತೀರಿ ಹೌದಾ? ನಮಗೆ ಕಳಿಸಿ, ನೋಡೋಣ ಎಷ್ಟು ಜನ ಶಿಸ್ತಿನ ಸಿಪಾಯಿಗಳು, ಎಷ್ಟು ಜನ ಸ್ನೂಜಿಗಳು ಅಂತ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ.

ಕಿಸ್ ಕಿಸ್ ಕಿಸಿಕ್ ಚಿತ್ರದ ಗೀತೆ ಕೇಳಿದಿರಿ. ವಿಜಯ್, ಸಂತೋಷ್, ರಾಘವ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಸಂತೋಷ್ ರಾಘವ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಶಫತ್ ಅಲಿ. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀವಿ. ವಿಭಾಗ ಸಮೀಕ್ಷೆಯ ವಿಷಯ ಇವತ್ತು ತುಂಬಾ ಲಘುವಾದ ವಿಷಯ. ಹಾಗೆಯೇ ಪ್ರತಿದಿನ ನಾವು ಹೇಳುವಾಗ ಹಾಗೆ ಎಷ್ಟೊತ್ತಿಗೆ ಬೇಕಾದರೂ ಹೇಳಬಹುದು, ಹಾಯಾಗಿರಬಹುದು ಅನ್ನೋದು ಒಂದು ಕಡೆ. ಆದರೆ ಏನಾದರೂ ಕೆಲಸ ಕಾರ್ಯ ಇದ್ದರೆ ಸರಿಯಾಗಿ ಒಂದು ಸಮಯಕ್ಕೆ ಹೇಳಬೇಕು ಅಂತ ನಿರ್ದಿಷ್ಟವಾಗಿ ಅಲಾರಾಮ್ ಇಟ್ಟುಕೊಂಡು ಹೇಳೋದು ಅಭ್ಯಾಸ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಿರೋ, ಮೊಬೈಲ್ ಸ್ಕ್ರೀನ್ ನೋಡ್ತಿರೋ, ದೇವರು ಆರಾಧನೆ ಕಡೆ ನೋಡ್ತಿರೋ, ಅಥವಾ ಅಲಾರಂ ಹೊಡೆದ ಕೂಡಲೇ ಟೆನ್ಷನ್ ಆಗುತ್ತೋ, ಖುಷಿ ಆಗುತ್ತೋ, ಬೇಜಾರಾಗುತ್ತೋ, ಶುಕ್ರವಾರ ಶನಿವಾರ ಅಲಾರಂ ಇಡದೆ ಮಲಗಿದಾಗ ನಿದ್ದೆನೇ ಬರಲ್ಲ ಅನ್ನೋದು ಕೆಲವರ ಇರಾದೆ. ಅಲಾರಂ ಹೇಗೆಲ್ಲ ಆಟ ಆಡಿಸುತ್ತೆ ನೋಡಿ. ಅಲಾರಂ ಇಟ್ಟು ಮಲಗಿದಾಗ 10 ನಿಮಿಷ ನಿದ್ದೆ ಮಾಡೋಣ, ಇನ್ನ ಹತ್ತು ನಿಮಿಷ ಅಂತ ಒದ್ದಾಡಿಸಿ ಕಾಡಿಸುತ್ತೆ. ಹಾಗೆ ಅಲಾರಂ ಇಟ್ಟುಕೊಳ್ಳದೆ ಏನೂ ಇಲ್ಲ, ನಾಳೆ ಎಷ್ಟೊತ್ತಿಗೆ ಬೇಕಾದರೂ ಹೇಳಬಹುದು ಅಂದರೆ ಹಗುರವಾಗಿ ನಿದ್ದೆನೇ ಬರಲ್ಲ, ಹೀಗೆಲ್ಲ ಹೇಳೋ ಮಂದಿ ಇದ್ದಾರೆ. ಸ್ನೂಸ್ ಮಾಡಿ ಮಾಡಿ ಮಾಡಿ ಮತ್ತೆ ಮತ್ತೆ ನಿದ್ರಾ ಮೋಹಕ್ಕೆ ಬೀಳುವ ವ್ಯಕ್ತಿ ನೀವು, ಅಥವಾ ಅಲಾರಂ ಏನೀಗ ಅದು ನಿತ್ಯದ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಅಷ್ಟೇ. ಅದು ಕೂಗಿದ ಕೂಡಲೇ ಹೇಳ್ತೀನಿ, ನನ್ನೆಲ್ಲ ಕೆಲಸಗಳಿಗೂ ಖುಷಿಯಾಗಿ ತೊಡಗ್ತೀನಿ ಅನ್ನುವ ಮಂದಿ ಎಷ್ಟು ನೋಡೋಣ. ನೀವು ನಮಗೆ ಸಂದೇಶಗಳನ್ನು ಕಳಿಸಬಹುದು 7:50 ನೋಡೋಣ. ಯಾರೆಲ್ಲ ಶಿಸ್ತಿನ ಸಿಪಾಯಿಗಳು, ಅಲಾರಂ ಕೂಗಿದ ಕೂಡಲೇ ಹೇಳುವವರು, ಯಾರೆಲ್ಲ 10, 20, 30 ಹಾಗೆ 4 ಸಲ, 5 ಸಲ, 6 ಸಲ ಟ್ರಿನ್ ಟ್ರೈನ್ ಸದ್ದು ಮಾಡಿಸಿಕೊಳ್ಳುವವರು ನೋಡೋಣ. ಕೇಳ್ತಾ ಇರಿ ನಮ್ಮೊಂದಿಗೆ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಲೆಟ್ಸ್ ಲಿವ್ ದಿಸ್ ಮೊಮೆಂಟ್ ಜೂನಿಯರ್ ಚಿತ್ರದ ಗೀತೆ ಕೇಳಿದಿರಿ. ನಕುಲ್ ಅಭಿಯಂಕರ್ ಅವರ ಧ್ವನಿಯಲ್ಲಿ ಪವನ್ ಭಟ್ ಅವರು ಬರೆದ ಗೀತೆ, ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜಾನ. ಈಗ ಸಮಯ 7:22. ನಾವು ಕೇಳೋಣ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ.

ಈ ಜಗತ್ತಿನಲ್ಲಿ ಸುಖವನ್ನು ಹೇಗೆ ಅನುಭವಿಸಲು ಸಾಧ್ಯ? ಇರುವ ಸುಖಗಳೆಷ್ಟು? ಈ ಪ್ರಶ್ನೆಗೆ ಸುಲಭವಾದ ಉತ್ತರ ಇಲ್ಲ. ಲೋಕದಲ್ಲಿ ಸುಖ ಸಾವಿರ ರೂಪದಲ್ಲಿ ಸಿಗುತ್ತೆ. ಪ್ರಕೃತಿಯಲ್ಲಿ ಗಿಡಮರ ಬಳ್ಳಿಗಳು ಹಣ್ಣು ಹೂವು ಕಾಯಿ ನೀಡಿ ಮುದ ನೀಡುತ್ತವೆ. ನದಿ ಹೊಳೆ ಝರಿಗಳು ಹರಿದು ದಾಹ ತಣಿಸುತ್ತವೆ. ರಮ್ಯ ದೃಶ್ಯಗಳನ್ನು ನೀಡಿ ಆಹ್ಲಾದ ನೀಡುತ್ತವೆ. ಆಕಾಶ ನಕ್ಷತ್ರ ಪರ್ವತ ಕಣಿವೆಗಳು ಚೇತೋಹಾರಿ ದೃಶ್ಯಗಳಿಂದ ಮನಸೆಳೆಯುತ್ತವೆ. ಇನ್ನು ಮಾನವ ನಿರ್ಮಿತ ಸುಖಗಳು, ಸಂಗೀತ ನೃತ್ಯ ನಾಟಕ ಸಾಹಿತ್ಯ ಇತ್ಯಾದಿ ಕಲೆಗಳು ಅಪಾರ ಸುಖಾನುಭವವನ್ನೇ ನೀಡುತ್ತವೆ. ಇವೆಲ್ಲವನ್ನು ಮುಗ್ಧನಾಗಿ ಏನನ್ನೂ ಜಿಜ್ಞಾಸೆ ಮಾಡದೆ ನಿಷ್ಕಪಟ ಸರಳ ಮನಸ್ಸಿನಿಂದ ತಾಯಿಯ ಬಳಿ ಮಗು ನಲಿಯುವಂತೆ ಸುಖಾನುಭವವನ್ನು ಪಡೆಯುವುದು ಮನುಷ್ಯನಿಗಿರಬೇಕಾದ ಗುಣ. ಮಗುವಿಗೆ ಜಡಚೇತನ ಕಲ್ಪನೆ ಇಲ್ಲದೆ ಮಣ್ಣು ಕಲ್ಲು ಚೂರುಗಳೊಡನೆ ತಾದಾತ್ಮ್ಯದಿಂದ ಅದು ಆಟವಾಡುತ್ತದೆ. ಕಂಡದ್ದನ್ನೆಲ್ಲ ಬಯಸುತ್ತೆ, ಬಾಯಿಗಿಟ್ಟುಕೊಳ್ಳುತ್ತೆ. ಆದರೆ ಆ ಮಗುವಿನ ಅರಿವು ಬುದ್ಧಿ ಮನಸ್ಸುಗಳಿಗೆ ಕವಿದ ಮುಗ್ಧತೆಯ ಭ್ರಾಂತಿ, ಜಗತ್ತು ನನಗಾಗಿದೆ ನಾನು ಭೋಕ್ತೃ ಎಂಬ ಭಾವದಿಂದ ಕೂಡಿದ ಭಾವ ಮುಗ್ಧತೆಯು ಎರಡೂ ಒಂದೇ. ಈ ರೀತಿ ಭಾವದಿಂದ ಮತ್ತನಾಗದೆ ಮಗುವಿನ ಹಾಗೆ ಎಚ್ಚರದ ಮನದಿಂದ ಸತ್ಯಾನ್ವೇಷಕನಾಗಿ ಜಗತ್ತು ಈಶ್ವರ ಮಾಯೆಯನ್ನು ಅರ್ಥ ಮಾಡಿಕೊಂಡು ಕಾಣಬಂದಿರುವುದು ಜಗತ್ತು, ಯಾವುದು ಕಾಣುತ್ತಿರುವುದೋ ಅದು ನಾನು ಯಾರು ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ಜಾಗರೂಕನಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅನುಭವಿಸುವವನಿಗೆ ನಿಜವಾದ ಸುಖ ಸಿಗುತ್ತದೆ. ಭ್ರಾಂತಿವಿಲಾಸದ ಸುಖ ಮರೆಯಾಗುತ್ತದೆ. ಆದ್ದರಿಂದ ದೃಶ್ಯ ಪ್ರಪಂಚದಲ್ಲಿ ಸೇರಿ ಮುಗ್ಧನಾಗದೆ ಸುಖಿಸು. ಆಗ ಜಾಗರೂಕನಾದ ನಿನಗೆ ಮಾಧ್ವೀಕ ಭಯ ಅಹಂಕಾರ ಅವನು ಉಂಟು ಮಾಡುವ ಭಯ ಇರುವುದಿಲ್ಲ ಎನ್ನುತ್ತಾರೆ DVG. ಜಗತ್ತಿನಲ್ಲಿ ಅನುಭವಿಸಬೇಕಾದ್ದಿದೆ, ಅವುಗಳನ್ನೆಲ್ಲ ಅನುಭವಿಸಬೇಕು ನಿಜ. ಆದರೆ ಅವುಗಳನ್ನು ಮುಗ್ಧನಾಗಿ ಅಜ್ಞಾನಿಯಾಗಿ ಅಹಂಕಾರಿಯಾಗಿ ಅನುಭವಿಸಬಾರದು. ಸತ್ಯಾಸತ್ಯತೆ ತಿಳಿದು ಸುಖಪಡುವ ಕಲೆಯನ್ನು ತಿಳಿದು ಬಾಳಬೇಕು. ಇಂದು ನಾವು ಯಾವುದು ನಿಜ ಸುಖ ಯಾವುದು ಭ್ರಾಂತಿ ಸುಖ ಎಂದು ತಿಳಿಯದೆ ಕಂಡದ್ದೆಲ್ಲ ಸುಖ, ಕಾಣುತ್ತಿರುವ ನಾನೇ ಸರಿ ಎಂದು ಭಾವಿಸಿದ್ದೇವೆ. ಇದು ಸರಿಯಲ್ಲ ಎಂಬುದು ದೊಡ್ಡ ವಿದ್ಯಾಗಣಪತಿ ಅಂದರೆ DVG ಅವರು ಹೇಳುವ ಮಾತು.

ಬ್ರಹ್ಮ ಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು. ತಿರುಕನೀನಿ ಬ್ರಹ್ಮ ಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು. ತ್ವರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು ಪರದೇಶಿ ಒಲುಬಾಳು ಮಂಕುತಿಮ್ಮ. ತ್ವರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು ಪರದೇಶಿ ಒಲುಬಾಳು ಮಂಕುತಿಮ್ಮ.

0: ಈ ಲೋಕದಲ್ಲಿ ಅಜ್ಞಾನಿಯಾಗಿ, ಮುಗ್ಧನಾಗಿ, ಮೂಢನಾಗಿ, ಮೂರ್ಖನಾಗಿ, ಅಹಂಕಾರಿಯಾಗಿ, ಲೋಕಕಂಟಕನಾಗಿ ಬಾಳತಕ್ಕದ್ದಲ್ಲ. ಹಾಗಾದರೆ ನಮಗೆ ಬಾಳುವ ದಾರಿ ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಹೇಳಿದ್ದಾರೆ. ಮೊದಲನೆಯದಾಗಿ, ನಾವಿಲ್ಲಿ ಸ್ವತಂತ್ರರಲ್ಲ. ನಮ್ಮದು ಅಂತ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಸೃಷ್ಟಿಕರ್ತ ದೇವರು, ಪರಬ್ರಹ್ಮ, ಕಾಣದ ಶಕ್ತಿ, ಡಿ ವಿ ಜಿ ಅವರು ಹೇಳುವ ಹಾಗೆ, ಆವುದನ್ನು ಕಾಣದೊಡಂ ಅಳ್ತಿಯಂ ಜನ ನಂಬಿ ಹೋದೋ ಆ ವಿಚಿತ್ರ, ಅದು ಏನು ಕರುಣಿಸುತ್ತದೋ ಅದನ್ನು ನಾವು ವಿನಮ್ರರಾಗಿ ಅನುಭವಿಸಬೇಕು. ಇದನ್ನು ನಾವು ಮರೆಯಬಾರದು. ಈ ಜಗತ್ತು ಒಂದು ಬ್ರಹ್ಮಪುರಿ, ಬ್ರಹ್ಮನಿಗೆ ಸೇರಿದ ಸೃಷ್ಟಿ. ಇಲ್ಲಿ ಜೀವರಾಶಿಗೆ ಪ್ರಕೃತಿ ಮಾಯೆಯ ಪರದೆಯನ್ನು ಹೊದಿಸಿದ್ದಾಳೆ. ಜೀವಕ್ಕೆ ದೇಹವಿದ್ದಂತೆ ಲೋಕಕ್ಕೆ ಮಾಯೆ. ಆದ್ದರಿಂದ ನಮ್ಮೊಡನಿರುವ ಮನೆ, ಮಠ, ಒಡವೆ, ವಸ್ತು, ಅಧಿಕಾರ, ಅಂತಸ್ತು, ವಾಹನ, ಧನ, ಧಾನ್ಯ, ಬಂಧು ಮಿತ್ರರು, ಪುತ್ರ ಪೌತ್ರರು ಮೊದಲಾದ ಎಲ್ಲವೂ ನನ್ನದು ಎಂಬುದಕ್ಕೆ ಅರ್ಥವಿಲ್ಲ. ನಮ್ಮದಲ್ಲ, ಇನ್ನೊಬ್ಬರದು ಎಂದ ಮೇಲೆ ಅವರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಎಂದ ಮೇಲೆ ನಮ್ಮದು ಭಿಕ್ಷೆ ಪಡೆದ ಸ್ಥಿತಿಯೇ ಸರಿ. ಆದ್ದರಿಂದ ನಾವು ಒಡೆಯರಂತೆ ವರ್ತಿಸಲಾಗದು, ಇರಲಾಗದು. ಈ ಜಗತ್ತಿನಲ್ಲಿ ಅತಿಥಿಗಳಾಗಿ, ಪರದೇಶಿಗಳಾಗಿ, ಪರಾಶ್ರಯ ಜೀವಿಗಳಾಗಿ, ಭಿಕ್ಷುಕರಾಗಿ ಇನ್ನೊಬ್ಬರು ಕರುಣಿಸಿದ್ದನ್ನು ಅನುಭವಿಸುವವರು ನಾವು ಎಂದು ತಿಳಿಯಬೇಕು. ಬ್ರಹ್ಮಸೃಷ್ಟಿ ಈ ಲೋಕವಾದ್ದರಿಂದ ಇದು ಬ್ರಹ್ಮಪುರಿ, ಬ್ರಹ್ಮದೇಶ. ಇಲ್ಲಿ ಎಲ್ಲವೂ ಅವನ ಅಧೀನ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಒಳಗಿನ ಸೂತ್ರಧಾರ ಅವನು. ಅವನು ನಮ್ಮ ಚೈತನ್ಯ, ಆತ್ಮಸ್ವರೂಪಿ. ಹೊರನೋಟಕ್ಕೆ ಆತ್ಮ ಚೈತನ್ಯ ಕಾಣಿಸದು, ಮಾಯೆ ಆವರಿಸಿರುತ್ತದೆ. ನಾನು ಸ್ವತಂತ್ರ, ಹಂಗಿಲ್ಲದವ ಅನ್ನಿಸುತ್ತೆ ಅಷ್ಟೇ ನಮಗೆ. ಪ್ರಕೃತಿ ಕೊಡುವ ಅನ್ನ ಆಹಾರ ನಮ್ಮಧೀನವೇ? ಭೂಮಿಯ ಸಾರದಂತೆ ಬೆಳೆಯುವ ಬೆಳೆ ನಮ್ಮ ಇಷ್ಟವೇ? ಅಲ್ಲ. ಸಂಪಿಗೆ ಮರದಲ್ಲಿ ಗುಲಾಬಿಯನ್ನು ನಾವು ಬೆಳೆಯಲಾದೀತೆ? ತಾವರೆ ಬೆಳೆಯಲ್ಲಿ ಸಂಪಿಗೆ ಹೇಗೆ ಬೆಳೆಯುತ್ತದೆ? ಆದ್ದರಿಂದ ಪ್ರಕೃತಿ ಕೊಟ್ಟ ಭಿಕ್ಷೆಯಲ್ಲಿ ಬದುಕಿದ್ದೇವೆ. ಆದ ಕಾರಣ ನಾವು ವಿನೀತರಾಗಿ ಈ ಲೋಕದಲ್ಲಿ ಅಹಂ ಇಲ್ಲದೆ ಬಾಳುವುದನ್ನು ಕಲಿಯಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋ ಭವ, ಇದು ಭಾರತೀಯ

0: ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ಧವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014ರಲ್ಲಿ 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014ರ ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ

0: ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದುರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರ್ ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ ಶೇಕಡ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16, 21-18 ನೇರ ಸೆಟ್ಗಳ ಅಂತರದಲ್ಲಿ

0: ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:45. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಹಾಗೆ ಈ ಅಲಾರಂ ಅನ್ನುವ ಮಾಂತ್ರಿಕ ಅಥವಾ ಶತ್ರು ಮಿತ್ರ ಏನು ಬೇಕಾದರೂ ಕರೀಬಹುದು. ಅಲಾರಂ ಅಂತ ಇಟ್ಕೊಳ್ತೀವಲ್ಲ ನಾವು ಬೆಳಗ್ಗೆ ಏಳೋಕ್ಕೆ ಅಥವಾ ಏನಾದರೂ ನೆನಪಾಗಕ್ಕೆ, ಈ ಅಲಾರಂ ನಮಗೆ ಉಂಟು ಮಾಡುವ ಒಂದಷ್ಟು ವಿಚಾರಗಳು ಮತ್ತು ಅಲಾರಂಗೆ ತಕ್ಕ ಹಾಗೆ ನಾವು ಏಳೋದು, ಈ ಬಗ್ಗೆ ಮಾತಾಡ್ತಾ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಸಮೀಕ್ಷೆಯ ವಿಷಯ ಇವತ್ತು ಅಲಾರಂ ಹೊಡೆದ ಕೂಡಲೇ ಏಳುವವರು ಶಿಸ್ತಿನ ಸಿಪಾಯಿಗಳು ಎಷ್ಟು ಮಂದಿ, ಅಲಾರಂ ಹೊಡೆದ ಮೇಲೆ 5, 10, 15 ಹಾಗೇ ಅರ್ಧ ಗಂಟೆ ಸ್ವಲ್ಪ ನಿದ್ದೆ ಅಂತ ನಿದ್ರಾ ವ್ಯಾಮೋಹಕ್ಕೆ ಬೀಳುವ ಮಂದಿ ಎಷ್ಟು ಜನ, ಹೀಗೆ ನೋಡೋಣ. ಹಾಗೆ ಒಂದು ರೌಂಡ್ ಅಂತ ಇವತ್ತು ಲಘುವಾದ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಹಾಸ್ಯ ಮಿಶ್ರಿತ ಒಂದೇ ಒಂದು ಸಾಲನ್ನು ಕೂಡ ನೀವು ಬರೀಬಹುದು. ನಮ್ಮ ಸಂಖ್ಯೆ 9483091029. ನಿಧಾನವಾಗಿ ಹೇಳಬೇಕಂದ್ರೆ 9483091029. ಕೊನೆಯ 5 ನಿಮಿಷಗಳು ಈ ಗೀತೆ ಆದಮೇಲೆ ನೋಡೋಣ ಎಷ್ಟು ಜನ ಏನೆಲ್ಲ ಹೇಳಿದರು ಅಂತ. ಕೇಳ್ತಾ ಇರಿ ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ.

ಎಲ್ಲ ಸೇರಿ ಹೇಳಿ ಜೈ ಜೈ ಚಿತ್ರದ ಗೀತೆ ಕೇಳಿದಿರಿ ಗುರು ಕಿರಣ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಆತ್ಮೀಯರೇ, ಇವತ್ತಿನ ವಿಭಾಗ ಗಾನ ಭಜನ ಸಮೀಕ್ಷೆಯಲ್ಲಿ ಲಘುವಾದ ಹಾಗೆ ಸ್ವಲ್ಪ ದೈನಂದಿನ ಹಾಸ್ಯಭರಿತ ವಿಚಾರ ಅಂತಲೇ ಹೇಳ್ಬೋದು ತಗೊಂಡಿದ್ವಿ. ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಹಾಗೆ ರಾತ್ರಿ ಆಗುತ್ತೆ, ಬೆಳಗ್ಗೆ ಆಗುತ್ತೆ, ಟೈಮ್ ಓಡ್ತಾ ಇರುತ್ತೆ. ಈ ಟೈಮ್ನ ಹಿಡಿಯೋದಕ್ಕೆ ನಾವು ಅಲಾರಂ ಅಂತ ಒಂದು ಸಾಧನವನ್ನು ಇಟ್ಕೊಂಡಿದ್ದೀವಿ. ಈ ಅಲಾರಂ ನಮ್ಮನ್ನು ಆಗಾಗ ಎಚ್ಚರಿಸುತ್ತೆ, ನಮ್ಮನ್ನು ಕೆಲಸಗಳ ಕಡೆಗೆ ಪ್ರೇರೇಪಣೆ ಮಾಡುತ್ತೆ, ದಿನ ಹೊಸದೊಂದು ದಿನ ಹುಟ್ಟಿತು ಅಂತ ಹೇಳುತ್ತೆ. ಆದರೂ ಈ ದಿನ ಯಾಕೆ ಹುಟ್ಟಿದಪ್ಪ ಅಂತ ಕೆಲವರಿಗೆ ಅನಿಸುತ್ತೆ ಅಲಾರಂ ಸದ್ದು ಕೇಳಿದಾಗ. ಹಾಗೆ ಅಯ್ಯೋ ಮುಗ್ದೆ ಹೋಯ್ತಾ ರಾತ್ರಿ ಅನಿಸುತ್ತೆ ಇನ್ನು ಕೆಲವರಿಗೆ. ಇನ್ನು ಕೆಲವರಿಗೆ ಆಹಾ, ಒಂದು ಹೊಸ ದಿನ ನನಗೆ ಸಿಕ್ಕಿದೆ, ಫ್ರೆಶ್ ಆಗಿ ಈಗ ನನ್ನ ಕೆಲಸಗಳಿಗೆ ತೊಡಗುತ್ತೀನಿ ಅಂತ ಹೇಳುವ ಮಂದಿ ಕೆಲವರು. ನೀವು ಶಿಸ್ತಿನ ಸಿಪಾಯಿ ಹಾಗೆ ಅಲಾರಂ ಕೂಗಿದ ಕೂಡಲೇ ಏಳ್ತೀರೋ, ಅಥವಾ 5 ನಿಮಿಷ 10 ನಿಮಿಷ 15 ನಿಮಿಷ ಒಂಚೂರು ಒಂದು ಸ್ವಲ್ಪ ಅಂತ ಹಾಗೆ ಎಳೆದು ಎಳೆದು ಎಳೆದು ಕುಟ್ಟಿ ಕುಟ್ಟಿ ಮಲಗುತ್ತೀರೋ, ಯಾವ ವಿಭಾಗಕ್ಕೆ ನೀವು ಸೇರ್ತೀರಿ ಅಂತ ಕೇಳಿದ್ದು. ಸ್ನೂಸ್ ಗ್ಯಾಂಗೋ ಅಥವಾ ಸ್ಟ್ರಿಕ್ಟ್ ಗ್ಯಾಂಗೋ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳು ತುಂಬ ತುಂಬ ತುಂಬ ಭಿನ್ನವಾಗಿದೆ, ಹಾಗೆ ವಿಶೇಷವಾಗಿದೆ. ನಮ್ಮಲ್ಲಿ ಎಷ್ಟೆಲ್ಲ ತರಹ ಆಲೋಚನೆ ಮಾಡ್ತಾರಲ್ಲ ನಮ್ಮ ಶ್ರೋತೃಗಳು ಅಂತ ಸಂತಸ ತರುವ ಸಂದೇಶಗಳು ನಿಮ್ಮದು. ಗುಳೆದ ಗುಡ್ಡದಿಂದ ವಿರೂಪಾಕ್ಷ ಅವರು, ಸಂಜೆ ಹೊತ್ತಿನಲ್ಲಿ ಇಂಪಾದ ಹಾಡುಗಳು ಬರ್ತಾ ಇವೆ, ನಮಗೆ ಹಾಡುಗಳನ್ನು ಕೇಳ್ತಾ ತುಂಬ ಖುಷಿಯಾಗ್ತಿದೆ ಅಂತ ಹೇಳಿದಿರಿ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರವರು, ಎಲ್ಲ ಗೀತೆಗಳು ಚೆನ್ನಾಗಿತ್ತು, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಇವತ್ತು ಮೂಡಿ ಬಂದ ಗೀತೆಗಳು ಚೆನ್ನಾಗಿತ್ತು ಅಂತಾರೆ. ಕಲಬುರಗಿ ಕಡಗಂಚಿಯ ಧರ್ಮಣ್ಣ ಧನ್ಯವರು ಕೂಡ, ಮನಸ್ಸಿಗೆ ಖುಷಿ ಕೊಟ್ಟ ಗೀತೆಗಳು ಇವತ್ತು ಅಂತ ಹೇಳಿದಿರಿ. ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದಿರಿ. ಹಾಗೆ ರೇಷ್ಮಾ ಅವರು ಬೆಂಗಳೂರಿನಿಂದ, ವಸಂತ ಗಿರಿನಗರದಿಂದ, 808 ಮಧುಸೂದನ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಮಲ್ಲಪ್ಪನಹಳ್ಳಿಯ ಬಾಬು ಅವರು ಸಂದೇಶವನ್ನು ಕಳಿಸಿದ್ದೀರಿ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ

ಇವತ್ತಿನ ಸಮೀಕ್ಷೆ ಬಹಳ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ, ಸಮೀಕ್ಷೆಯ ರಿಸಲ್ಟ್ಗೆ ನಾನು ಯಾವಾಗಲೂ ಕಾಯೋದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಅಂತ ಹೇಳಿದಿರಿ ಸಂಧ್ಯಾ ಮೋಹನ್ ಅವರು. ನನ್ನ ಮೆಚ್ಚಿನ ಕಾರ್ಯಕ್ರಮ ವಿಭಾಗ ಸಮೀಕ್ಷೆ, ಹಾಗೆ ವೀರಯೋಧರು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಅಂತ ಹೇಳಿದಿರಿ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದಿರಿ, ಸಮೀಕ್ಷೆ ಚೆನ್ನಾಗಿದೆ, ರಿಸಲ್ಟ್ಗೆ ಕಾಯ್ತಾ ಇದ್ದೀನಿ ಅಂತೀರಿ. ಜವರೇಗೌಡ ಪೀಣ್ಯದಿಂದ ಸಂದೇಶವನ್ನು ಕಳಿಸಿ, ನಾನು 5 ನಿಮಿಷ ತನಕನೂ ತಗೊಳ್ತೀನಿ ಹೇಳೋದಕ್ಕೆ ಅಲಾರಂ ಕೂಗಿದಾದ ಮೇಲೆ ಅಂತ ಹೇಳಿದಿರಿ. ಅಯ್ಯೋ ಇಷ್ಟು ಬೇಗ ಹೊಡಿತಲ್ಲಪ್ಪ ಅಲಾರಮು ಅಂತ ಬೇಜಾರಾಗುತ್ತೆ ಅಂತಾರೆ ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ. ಶಿಸ್ತಿನ ಸಿಪಾಯಿ ಅಂದರೆ ಸಿಪಾಯಿಗಳಿಗೆ ಮಾತ್ರ ಸಾಧ್ಯ, ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ ಕಣ್ರಿ. ಹಿಂದಿನ ದಿನಾನೇ ನಾನು ಏನೇ ನಿರ್ಧಾರ ಮಾಡಿದರೂ ಕೂಡ ಅದು ಬೆಳಗ್ಗೆ ಆಗೋತ್ಲೋ ಬೇರೆನೇ ಆಗ್ಬಿಡುತ್ತೆ ಅಂತಾರೆ ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ. ನಿಂಗೆ ಯಾಕಮ್ಮ ಅಲಾರಮ್ಮು ಅಂತ ತಮಾಷೆ ಮಾಡ್ತಾರೆ. ಯಾಕೆ ಅಂದರೆ ಅಲಾರಂ ಹೊಡೆಯೋದಕ್ಕಿಂತ ಮುಂಚೆ ನಾನೇ ಎದ್ದು ಕೂತ್ಕೋತೀನಿ, ನನಗೆ ನಾನೇ ಡೈಲಿ ಅಲಾರಂ ಅಂತಾರೆ ಸುನೀತಾ ಸೋಮ್ಯಾಜಿ ಮೈಸೂರು ಶಕ್ತಿನಗರದಿಂದ. ನಾನು ಅಲಾರಂ ಇಡೋದೇ ಇಲ್ಲ, ಯಾಕೆಂದರೆ ನನ್ನ ಮನೆಯವರೇ ನನಗೆ ಅಲಾರಂ ಅಂತ ಹೇಳಿದ್ದಾರೆ. ಹೌದು, ಮನೆಯವರು ಅಂತ ಏನು ಹೇಳ್ತೀವಲ್ಲ, ಈ ಮನೆಯವರು ಅನ್ನೋ ಅಲಾರಂ ಇದ್ದರೆ ಬಹಳ ಒಳ್ಳೆಯದಂತೆ. ಅದರಲ್ಲೂ ಹೆಂಡತಿ ಮತ್ತು ಅಮ್ಮ ಇಬ್ಬರು ಸರಿಯಾದ ಬಹಳ ಒಳ್ಳೆಯ ಅಲಾರಂಗಳು ಅಂತ ಹೇಳೋ ಮಾತು ಕೂಡ ಇದೆ. ನಮ್ಮ ಶ್ರೋತೃ ರಾಜ್ ಅವರು ಹೇಳ್ತಾರೆ, ಅಲಾರಂ ಇಡದೇನೆ ನಾನು ಎದ್ದೇಳ್ತೀನಿ ಅಂತ. ಸಮೀಕ್ಷೆಯ ಬಹುತೇಕ ಕೇಳುಗರು ಗ್ಯಾರಂಟಿ ಹಾಸಿಗೆ ಬಿಟ್ಟು ನಮ್ಮ ಕೆಲಸಕ್ಕೆ ಹೋಗಬೇಕಲ್ಲ ಅಂತ ಒದ್ದಾಡಿ ನಿದ್ದೆ ಮಾಡಿ ಮಾಡಿ ಮಾಡಿ ಅಲಾರಂ ತಲೆ ಮೇಲೆ ಕುಟ್ಟುವವರೇ ಹೆಚ್ಚು ಅಂತ ನನಗನ್ಸುತ್ತೆ. ನಾನು ಹಾಗೆ ಅಂತಾರೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. 2 ಸಲ ಸಣ್ಣ ನಿದ್ದೆ ಮಾಡ್ತೀನಿ, ಆಮೇಲೆ 6:10 ಏಳ್ತೀನಿ, 6 ಅಲಾರಂ ಇಟ್ಟಿದ್ದರೆ ಅಂತಾರೆ ಕಾರ್ತಿಕ್ ಅವರು. ಅನಂತಮೂರ್ತಿಯವರು ಕಾರವಾರದಿಂದ ಸಂದೇಶ ಕಳಿಸಿ, ನಾನು ಕಾಲೇಜಲ್ಲಿ ಓದೋ ಸಮಯದಲ್ಲಿ ದಾರಿನಲ್ಲಿ ಯಾರಾದರೂ ಕೆಮಿಸ್ಟ್ರಿ ಅಂತ ಕೇಳಿದ್ರೆ ಅವರು ಟೈಮ್ ಹೇಳ್ತಾ ಇದ್ರು, ನನಗೆ ಅದು ತುಂಬ ತಮಾಷೆ ಅನ್ನಿಸ್ತಿತ್ತು. ನಾನು ಅಲಾರಂ ಇಟ್ಟರೆ 1/2 ಗಂಟೆ ಮುಂಚೆನೇ ಎದ್ದುಬಿಡ್ತೀನಿ ಅಂತ ಹೇಳಿದಿರಿ. ಹಾಗೆ ನನ್ನ ಪ್ರೀತಿಯ ಸ್ನೇಹಿತ ಅಲಾರಂ, ನನಗೆ ತುಂಬ ಖುಷಿಯಾಗುತ್ತೆ. ಅಲಾರಂ ಶಬ್ದ ಕೆಲವು ಸತಿ ಆಚೀಚೆ ಆದರೂ ಕೂಡ ಜೀವನದ ಆರಂಭ ಅಲಾರಂನಿಂದನೇ ಅನಿಸುತ್ತೆ. ನನ್ನ ಗೆಳೆಯ ಅಂತ ಹೇಳ್ತಾರೆ ರಾಜು ಚಿಕ್ಕ ಅಂಕನಹಳ್ಳಿ. ಹುಸೇನ್ ಶಿವಮೊಗ್ಗದಿಂದ, ನಾನಂತೂ ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾರೆ. ಹಾಗೆ ಭಾಗ್ಯ ಯೂನಿವರ್ಸಿಟಿಯಿಂದ, 7 ಇಟ್ಟರೆ 8 ಎದ್ದೇಳ್ತೀನಿ ಅಂತ ಹೇಳ್ತಾರೆ. ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನಿಂದ, ನಾನಂತೂ ಸ್ನೂಜಿನೇ ಅಪ್ಪ ಸ್ಟ್ರಿಕ್ಟ್ ಅಲ್ಲ ಅಂತಾರೆ. ಕಾಕ್ಸ್ಟೌನ್ ಗಿಳಿಯಾರು ಸದಾನಂದ ಶೆಟ್ಟಿಯವರು, ಅಲಾರಂ ಹೊಡೆಯುತ್ತೆ, ಸರಿಯಾಗೇ ಹೇಳ್ತೀನಿ, ನನ್ನ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡ್ತೀನಿ, ನಾನು ಶಿಸ್ತಿನ ಸಿಪಾಯಿ ಅಂತಾರೆ. ಸುನಿಲ್ ಗುಂಡಣ್ಣ ಸಂದೇಶ ಕಳಿಸಿದಿರಿ. ವಿದ್ಯಾರಣ್ಯಪುರದ ಪ್ರಕಾಶ್ ಅವರು, ಸಿಟಿ ಚಂದ್ರಶೇಖರ್, ವಸಂತಕುಮಾರ್ ಅತಿ ಚೌಡೇನಹಳ್ಳಿಯಿಂದ, ಮಂಡಿಕಲ್ ಕೃಪಾ, ದಯಾನಂದ ಮಾವತ್ಕರ್ ಬೆಂಗಳೂರು, ಜೈಶಂಕರ್ ಪಟ್ಟಣಗೆರೆ, ಅನುರಾಧ ಕುರ್ಪದ್ ಸರ್ಗೂರು. ನಾನಂತೂ 39 ಈ ಅಲಾರಂ ಜೊತೆ ಹೇಗಿದ್ದೀನಿ, ಯಾಕೆಂದರೆ ನಾವು ರಾತ್ರಿ ಕೆಲಸ, ಬೆಳಗಿನ ಜಾವದ ಕೆಲಸ ಎಲ್ಲವನ್ನ ಮಾಡಿದ್ದೀವಿ. ಅಲಾರಂ ಇವತ್ತಿಗೂ ನಮ್ಮ ಜೀವನದ ಅವಿಭಾಜ್ಯ ಅಂಗ, ಅದನ್ನೇ ಮುಂದುವರೆಸಿದ್ದೀನಿ. ನಾವಿಬ್ಬರೂ ಅಲಾರಂ ಹೊಡೆದ ಕೂಡಲೇ ಹೇಳ್ತೀವಿ. ಶಿಸ್ತಿನ ಸಿಪಾಯಿಗಳು ನಾವು ಅಂತಾರೆ ಶೈಲಿನಿ ಅವರು ಮತ್ತು ಶೈಲಿನಿ ಅವರ ಪತಿ. ಬೆಂಗಳೂರಿನಿಂದ ಈ ಸಂದೇಶವನ್ನು ಅವರು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ, ನಾನು ಸರಿಯಾಗಿ ಎದ್ದೇಳ್ತೀನಿ, ನಾನು ಶಿಸ್ತಿನ ಸಿಪಾಯಿ ಅಂತಾರೆ. ಎಂಥ ಒಳ್ಳೆಯ ವಿಷಯ ಆಯ್ಕೆ ಮಾಡಿಕೊಂಡಿದ್ದೀರಿ, ತುಂಬ ಕುತೂಹಲ ಇದೆ ನನಗೆ ಅಂತಾರೆ ನಮ್ಮ ಶ್ರೋತೃ ಹೆಬ್ಬಾಳದ ರಮೇಶ್ ಅವರು. ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತಾರೆ ಶಶಿ ಪದ್ಮನಾಭನಗರದಿಂದ. ಪ್ರೇಮಲತಾ, ಭಾರತೀಯ ಅರವಿಂದ್ ಮತ್ತು ಮಮತಾ ಬಡ್ಡಿ, ಕೇಶವಪುರ ಹುಬ್ಬಳ್ಳಿಯಿಂದ, ರಬಕವಿ ಬನಹಟ್ಟಿಯ ನಮ್ಮ ಶ್ರೋತೃ, ಬೀದರ್ ಗಣೇಶ್ ಅವರು, ನನ್ನ ಸಂದೇಶ ಓದಿದ್ರಿ ನನ್ನ ಹೆಸರು ಹೇಳಲಿಲ್ಲ ಅಂತಾರೆ ಲಾವಣ್ಯ ಪ್ರಸನ್ನ ತುಮಕೂರಿನಿಂದ, ಬೆಂಗಳೂರಿನ ಗೀತಾ ಶ್ರೀನಿವಾಸ್. ಇನ್ನೂ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಸ್ಕ್ರೀನು ಏನೋ ಕಿವಿಗೆ ಬೀಳೋದೇನೋ, ದೇವರ ಪಟ ನೋಡ್ತೀವೋ ಏನು ನೋಡ್ತೀವೋ ಏನೇ ಇರಲಿ, ಮೊಬೈಲ್ನ ಅಲಾರಂ ಅಥವಾ ಗಡಿಯಾರದ ಅಲಾರಂ ನಮ್ಮನ್ನು ಎಬ್ಬಿಸಿ ಕೂಡಲೇ ಹೇಳ್ತೀವ ಅಥವಾ ಇಲ್ಲವ ಅನ್ನೋದು ನಮ್ಮ ಇವತ್ತಿನ ವಿಚಾರ ಆಗಿತ್ತು. ನಮಗೆ ಬಂದ ಸಂದೇಶಗಳು ಒಟ್ಟು 60
ಐದು ಸಂದೇಶಗಳು.

ನಮಗೆ ಬಂದಿವೆ. 65 ಸಂದೇಶಗಳಲ್ಲಿ ನಾನು ಶಿಸ್ತಿನ ಸಿಪಾಯಿ, ಅಲಾರಂ ಹೊಡೆದ ಕೂಡಲೇ ಹೇಳ್ತೀನಿ ಅಂತ ಹೇಳಿರುವವರ ಸಂಖ್ಯೆ 19 ಆಯ್ತಾ. ಮತ್ತೆ ನಾನು 5 ನಿಮಿಷ 10 ನಿಮಿಷ ಎಳೆದಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಕತೆಗಳನ್ನು ಹೇಳಿರುವವರು 65 ಮಂದಿ. ಹಾಗೆ ರಿಸಲ್ಟ್ನ ಈಗಾಗಲೇ ಒಬ್ಬರು ಹೇಳಿದ್ದಾರೆ. ಮತ್ತೆ 6 ಜನ ಹೇಳ್ತಾರೆ, ನಮಗೆ ಅಲಾರಂನ ಅವಶ್ಯಕತೆಯೇ ಇಲ್ಲ, ನಾವು ನಮ್ಮ ಪಾಡಿಗೆ ನಾವೇ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ಖುಷಿಯಾಗಿ ಮಾಡ್ತೀವಿ, ನಮಗೆ ಅಲಾರಂ ಬೇಡ ಅಂತ ಹೇಳಿರುವವರ ಸಂಖ್ಯೆ 6. 65 ಮಂದಿ ನಮ್ಮ ಇವತ್ತಿನ ಸಮೀಕ್ಷೆಗೆ ಸ್ಪಂದಿಸಿದಿರಿ. ಆತ್ಮೀಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರ, ಧನ್ಯವಾದ. ಸ್ನೂಸ್ ಮಾಡಿ 5 ನಿಮಿಷ ಜಾಸ್ತಿ ಮಲಗೋದು ಖಂಡಿತ ತಪ್ಪಲ್ಲ, ಅದೊಂದು ಸಣ್ಣ ಸುಖ ಅಲ್ವಾ. ಆದರೆ ವೈಜ್ಞಾನಿಕವಾಗಿ ಸ್ನೂಸ್ ಮಾಡಿ ಮಾಡಿ ಮಾಡಿ ಮಾಡಿ ಹಾಗೆಯೇ ಮಲಗಿ ಮಲಗಿ ಮಲಗಿ ನಿಧಾನಕ್ಕೆ ಎದ್ದೇಳೋದು ಅಥವಾ ಮರೆತು ಬಿಡೋದು, ಆದರೆ ಅದು ನಮ್ಮನ್ನು ಹೆಚ್ಚು ಆಯಾಸಗೊಳ್ಳುವ ಹಾಗೆ ಮಾಡುತ್ತೆ ಅಂತ ಹೇಳುತ್ತೆ ವಿಜ್ಞಾನ. ಒಟ್ಟಿನಲ್ಲಿ ಕನಸು ಕಾಣೋಣ, ನಿದ್ದೆ ಮಾಡೋಣ, ಅಲಾರಂ ಇಟ್ಕೊಳ್ಳೋಣ, ಎದ್ದೇಳೋಣ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಿಭಾಗ ಗಾನಭಜನ ಸಮೀಕ್ಷೆ ಮುಗಿಸೋಣ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈ ಜಿಒವಿ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯ ಈ ಮಹತ್ವದ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಪಿಂಚಣಿ ಪಡೆಯುತ್ತಿರುವ ಅರ್ಹ ಫಲಾನುಭವಿಗಳು ತಮ್ಮ ಪಿಂಚಣಿ ಸೌಲಭ್ಯವನ್ನು ನಿರಂತರವಾಗಿ ಪಡೆಯಲು ತಕ್ಷಣ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ. ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಇತರ ಕಲ್ಯಾಣ ಯೋಜನೆಗಳ ಕುರಿತು ಜಾಗೃತವಾಗಿರುವಂತೆ ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ಸಲಹೆ ನೀಡಿದ್ದಾರೆ. ಕೇಂದ್ರ ವಸತಿ ನಗರಾಭಿವೃದ್ಧಿ ಹಾಗೂ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಾರ್ಖಂಡ್ನ ರಾಂಚಿಯಲ್ಲಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ಸ್ವಚ್ಛ ಭಾರತ ಮಿಷನ್, ತ್ಯಾಜ್ಯ ನಿರ್ವಹಣೆ, ಒಳಚರಂಡಿ ವ್ಯವಸ್ಥೆ ಹಾಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕುರಿತು ಚರ್ಚಿಸಲಾಯಿತು. ನಾಳೆ ನಡೆಯಲಿರುವ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ. ಉಭಯ ತಂಡಗಳು ತಮ್ಮ ಗೆಲುವಿನ ಖಾತೆ ತೆರೆಯಲು ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಕ್ರವಾರ ರಾತ್ರಿ 8:02 ಅಂದರೆ ಕಾರ್ಯಕ್ರಮ ಯುವಧ್ವನಿ. ದೇಶದ ದನಿ ಯುವಜನತೆ. ದೇಶದ ಶಕ್ತಿ ಯುವಜನತೆ. ಹುರುಪು ಉತ್ಸಾಹ ಉಲ್ಲಾಸ ಅಂದರೆ ಯುವಕರು ಯುವತಿಯರು. ಹಾಗಾಗಿನೇ ನಮ್ಮ ಶುಕ್ರವಾರದ 8-9 ಸಮಯ ಯುವ ಜನತೆಗೆ ಮೀಸಲು. ಕೇಳೋಣ ಈಗ ಯುವಧ್ವನಿ. ಇವತ್ತಿನ ಯುವಧ್ವನಿಯಲ್ಲಿ ರೇಸ್ ವಾಕಿಂಗ್ನಲ್ಲಿ ಸಾಧನೆ ಮಾಡಿರುವ ಕಲಬುರಗಿಯ ಕ್ರೀಡಾ ಪ್ರತಿಭೆ ಒಬ್ಬರನ್ನ ಪರಿಚಯ ಮಾಡಿಕೊಳ್ಳೋಣ. ಅಂಬಿಕಾ ಸವಿತಾ ಕೋಳಿ ಅಂತ ಇವರ ಹೆಸರು. ಕಲಬುರಗಿಯಲ್ಲಿ ಅಫಜಲ್ಪುರದಲ್ಲಿ ಇವರು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಸಂಗಮೇಶ್ ಅವರು ಇವರನ್ನ ಮಾತನಾಡಿಸಿದ್ದಾರೆ. ರೇಸ್ ವಾಕಿಂಗ್ ಅಂದರೆ ಏನು, ಇದರಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ? ಕ್ರೀಡಾ ಪ್ರತಿಭೆ ಅಂಬಿಕಾ ಕೋಳಿ ಅವರ ಜೊತೆ ಮಾತಾಡೋಣ, ಕೇಳಿ.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಂದರೆ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಕರ್ಜಗಿ ಗ್ರಾಮದ ಕ್ರೀಡಾ ಪ್ರತಿಭೆಯವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಇವರ ಹೆಸರು ಅಂಬಿಕಾ ಸವಿತಾ ಕೋಳಿ. ಇವರು ರೇಸ್ ವಾಕ್ನಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವರ ಸಾಧನೆ, ಇವರ ಸಾಧನೆಯ ಪಯಣ, ಸವಾಲುಗಳು ಮತ್ತೆ ಮುಂದಿನ ಕನಸುಗಳು ಏನೆಲ್ಲ ಆಗಿದೆ ಅಂತ ತಿಳಿದೋಣ. ಅಂಬಿಕಾ ಕೋಳಿ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದ ಸರ್.
2: ಅಂಬಿಕಾ ಕೋಳಿ ಅವರ ಜೊತೆಗೆ ಅವರ ಈ ಕ್ರೀಡಾ ಪ್ರಯಾಣಕ್ಕೆ ಬೆಂಬಲವಾಗಿ ನಿಂತಹ ಅವರ ತಾಯಿಯವರಾದ ಸವಿತಾ ಕೋಳಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅಮ್ಮ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಅಂಬಿಕಾ ಅವರೇ, ಆರಂಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ರಿ.
3: ನನ್ನ ಹೆಸರು ಅಂಬಿಕಾ, ತಾಲೂಕು ಅಫಜಲ್ಪುರ್, ಜಿಲ್ಲಾ ಕಲಬುರಗಿ, ಕರಜಗಿ ಗ್ರಾಮಲ್ಲಿ. 1-10 ತನಕ ನಾನು ಕರ್ಜಗಿಲೇ ಓದಿದ್ದು. ಆ ನಂತರ ಅಲ್ಲೇ ಊರಲ್ಲಿ ಫಸ್ಟ್ PUC ಅಲ್ಲೇ ಕಂಟಿನ್ಯೂ ಮಾಡಿದೆ. ಅವಾಗ ಅಲ್ಲೇ ಊರಲ್ಲೇ ಆಗಸ್ಟ್ 15 ಅಂತ ನಮಗ್ ರನ್ನಿಂಗ್ ಇಟ್ಟಿದ್ರು. ಅವಾಗ ಫಸ್ಟ್ ಬಂದಾಗ ನಮ್ಮ ಅಮ್ಮಂಗೂ ಮತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಅವರಿಗೆ ರನ್ನಿಂಗ್ ದಲ್ಲಿ ಹಾಕ್ಬೇಕು ಅಂತ ಅವ್ರಿಗೆ ಒಂದ್ ಸ್ವಲ್ಪ ಅಂದ್ರೆ
2: ಆಗಸ್ಟ್ 15 ಕಾರ್ಯಕ್ರಮದಲ್ಲಿ ಸ್ವತಂತ್ರ ಉತ್ಸವದಲ್ಲಿ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಮೊದಲನೇ ಸ್ಥಾನ ತಗೊಂಡ್ರಿ. ಅವಾಗ ನಿಮ್ ವಯಸ್ಸು ಎಷ್ಟಿತ್ತು, ಯಾವ ಕ್ಲಾಸ್ ಆಗಿದ್ರಿ?
3: ನಾವು ಫಸ್ಟ್ PUC ಇದ್ವಿ. ಅಲ್ಲೇ ಸ್ಟಾರ್ಟ್ ಆಗಿದ್ರಿ ದಸರಾ ಮೀಟ್ ಅಂತ. ಅಲ್ಲೇ ಹಂಗೆ ಮುಂದೆ ತಾಲೂಕ ಡಿಸ್ಟಿಕ್ ಹಿಂಗೆ ಹೋದ್ ಮತ್ತೆ ಸ್ಟೇಟಿಗೆ ಹೋಯ್ತು. ಮಂಗಳೂರಲ್ಲಿ ಮಂಗಳೂರಿಗೆ ಹೋದಾಗ ಅಲ್ಲಿ 5th ಪ್ಲೇಸ್ ಆಯ್ತು. ಅಲ್ಲಿ ಅವ್ರು ಹೇಳಿದ್ರು ಅಂದ್ರೆ ಆಳ್ವಾಸ್ ಅಲ್ಲಿ ಫ್ರೀ ಎಜುಕೇಶನ್ ಇರುತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬಹುದು ಅಂತಂದಿದ್ಕ ಅದ ಅಪ್ಲಿಕೇಶನ್ ಹಾಕಿದಾಗ ನಮ್ಗೆ ಆಳ್ವಾಸ್ ಸೆಲೆಕ್ಷನ್ ಆಯ್ತು. 5 ಸೆಲೆಕ್ಷನ್ ತಗೊಂಡ್ರು. 5 ಸೆಲೆಕ್ಷನ್ ತಗೊಂಡಾಗ ಒಂದು 15 ಬಿಟ್ಟು ಕಾಲ್ ಮಾಡಿದ್ರು, ಹಿಂಗೆ ಸೆಲೆಕ್ಷನ್ ಆಗಿಗಳ ಅಂಬಿಕಾ ಬರಬೇಕು ಅಂತ ಹೇಳಿದಕ್ಕೆ ಅಲ್ಲೇ ಅಡ್ಮಿಷನ್ ಆಯ್ತ್ರಿ. ಮತ್ತೆ ಫಸ್ಟ್ PUC ರಿಟರ್ನ್ ಮಾಡ್ಬೇಕಿತ್ರಿ. ಊರಾಗ ಫಸ್ಟ್ PUC ಓದಿದ್ದೆ ಮತ್ತೆ ಅಲ್ಲಿ ಕಾಮರ್ಸ್ ಮಾಡಿದೆ. ಅಲ್ಲಿಂದ ಮತ್ತೆ ಸ್ಟೇಟ್ ನ್ಯಾಷನಲ್ ರೇಸ್ ವಾಕಿಗೆ ಅಂತ ಸೆಲೆಕ್ಷನ್ ಆಯ್ತು ರೇಸ್ ವಾಕ್ ಅಂತ. ಹಂಗೆ ನಂದು ಸ್ಟೇಟ್ ನ್ಯಾಷನಲ್ ಹಿಂಗೆ ಕಂಟಿನ್ಯೂ ಆಗಿದೆ.
2: ಈಗ ರೇಸ್ ವಾಕ್ ಅಂತ ಈ ಕ್ರೀಡೆಯ ಹೆಸರು, ಇದರ ಬಗ್ಗೆ ಮಾಹಿತಿ ಕೊಡ್ರಿ. ಈ ರೇಸ್ ವಾಕ್ ಅಂದ್ರೆ ಹೇಗಿರುತ್ತೆ, ಎಷ್ಟು ಹೊತ್ತಿನ ಅವಧಿ ಇರುತ್ತೆ, ಎಷ್ಟು ಡಿಸ್ಟೆನ್ಸ್ ಅನ್ನು ಕವರ್ ಮಾಡಬೇಕು, ನಿಮ್ಮ ದಾಖಲೆ ಬಗ್ಗೆ ಹೇಳ್ರಿ. ಎಷ್ಟು ನಿಮಿಷದಲ್ಲಿ ನೀವು ಕವರ್ ಮಾಡಿರಿ, ಯಾವೆಲ್ಲ ಸ್ಥಾನಗಳನ್ನು ಪಡೆದಿರಿ ಬೇರೆ ಬೇರೆ ಸ್ಪರ್ಧೆಯಲ್ಲಿ?
3: ನಮ್ದು ಡಿಪಾರ್ಟ್ಮೆಂಟ್ ಮೀಟ್ ಅಂದ್ರೆ 3K ಅಂದ್ರೆ 3000 ಸಿಗೋದು. ಅದು 16-16 ನಿಮಿಷದಲ್ಲಿ ಫಿನಿಶಿಂಗ್ ಮಾಡ್ಬೇಕು ಅಂದ್ರೆ ಅದು ರೆಕಾರ್ಡ್ ಆಗುತ್ತದು. ಮತ್ತ ತಾಲೂಕು ಡಿಸ್ಟಿಕ್ ಹಂಗೆ ಹೋಗ್ಬೋದು. ಮತ್ತ ಈಗ 18 ಅಂದ್ರೆ 3K 5K ಸಿಗುತ್ತೆ. ಮತ್ತೆ 20 ಅಂದ್ರೆ 10K 20K ಬರುತ್ತೆ. ಮತ್ತೆ ಡಿಪಾರ್ಟ್ಮೆಂಟ್ ಎಲ್ಲ 20K 10K ಬರೋದು.
2: ಅಂದ್ರೆ 10 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕು. ನಿಧಾನವಾಗಿ ಮಾಡಬೇಕಾ, ವೇಗವಾಗಿ ಮಾಡಬೇಕಾ, ಓಡಬೇಕಾ, ಹೇಗೆ ಮಾಡಬೇಕು?
3: ಅದರಲ್ಲೇ ಸ್ಪೀಡ್ ಇರುತ್ತೆ.
2: ವಾಕಿಂಗ್ ಅಲ್ಲೇ ಸ್ವಲ್ಪ ವೇಗವಾಗಿ
3: ಹೋಗೋದು.
2: ಓಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರ?
3: ಹಾ ಮಾಡ್ತಾರೆ, ಕಾರ್ಡ್ ತೋರಿಸ್ತಾರೆ. ರನ್ನಿಂಗ್ ಮಾಡಿದ್ರು ಕಾರ್ಡ್ ತೋರಿಸ್ತಾರೆ. ಮತ್ತೆ 3 ಚಾನ್ಸ್ ಇರುತ್ತೆ. ಅದು ಚಾನ್ಸ್ ಇರ ಅದು ಅಂದ್ರೆ ಅವ್ರು ಹೇಳ್ದಂಗ ಹೋಗ್ಬೇಕು. ಓಡಿದ್ರೆ ಮತ್ತೆ 1 ನಿಮಿಷ ಸೈಡಿ ನಿಲ್ಲಿಸ್ತಾರೆ. ಅದು 1 ನಿಮಿಷ ಸೈಡಿ ನಿಂತು ಮತ್ತೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ. ಮತ್ತೆ ರಿಟರ್ನ್ ಆಯ್ತಾ ಡಿಸ್ಕ್ವಾಲಿಫೈ ಮಾಡ್ತಾರೆ.
2: ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದು ತುಂಬಾ

0: ಆಸಕ್ತಿ ವಿಷಯನೇ ಆಗಿರುತ್ತೆ. ಆದರೆ ಈಗ ತಾವು ಬಡ ಕುಟುಂಬದಲ್ಲಿ ಬೆಳೆದು ಶಿಕ್ಷಣವನ್ನು ತಗೊಂಡವರು, ಈಗ ಶಿಕ್ಷಣಕ್ಕಿಂತ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ಕೊಟ್ಟವರು, ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತೀರಿ? ಕುಟುಂಬದ ಬೆಂಬಲ ಆಗಿರಬಹುದು, ಈ ಶಿಕ್ಷಣ ಸಂಸ್ಥೆಯ ಬೆಂಬಲ ಆಗಿರಬಹುದು, ಯಾವ ರೀತಿ ಸಿಕ್ತು ನಿಮಗೆ?
1: ನಮ್ಮ ಅಮ್ಮನೇ ಫುಲ್ ಹೆಲ್ಪ್ ಮಾಡಿದ್ರಿ, ನಮ್ಮ ತಾಯಿನೇ. ನಾವು ಎಲ್ಲಿ ಸ್ಟೇಟಿಗೆ ಹೋಗ್ಲಿ ನ್ಯಾಷನಲ್ ಹೋದ್ರಿ, ಅವರೇ ನಮ್ಮ ಫುಲ್ ಸಪೋರ್ಟ್ ಮಾಡಿದ್ದು. ಮತ್ತೆ ನಮ್ಮ ಅಮ್ಮದೇ ಸಹೋದ್ರ ಮಾವಿದ್ಯರು ನಮ್ಮ ಮನೆ ಫುಲ್ ಸಪೋರ್ಟ್ ಅದ್ರಿ. ಮತ್ತೆ ಕಾಲೇಜ್ ಯಾವ ಬೇಕಾದ ಅಮೌಂಟ್ ಹಾಕ್ತಿದ್ರು, ವಾರದಲ್ಲಿ 500 ರೂಪಾಯಿ ಬೇಕಿತ್ತಂದ್ರೆ ಫುಡ್ ವ್ಯವಸ್ಥೆ ಇದ್ದಿತ್ತು ಸರಿಗೆ, ನಮ್ಮಮ್ಮನೇ ಎಲ್ಲ ನೋಡ್ಕೋತಿದ್ರು. ಮತ್ತೆ ಆಗಡಿ ಕಡೆ ಅಂದ್ರೆ ಯಾವ್ದಾದ್ರು ಒಂದು ಈವೆಂಟ್ಗೆ ಹೋದ್ರೆ 15,000-20,000 ರೂಪಾಯಿ ಇದು ಬೇಕಿತ್ತು ನಮ್ಗೆ. ಮತ್ತೆ ಟ್ರೈನ್ದು ರೂಮಿಂದ ಎಲ್ಲ ನಾವೇ ನೋಡ್ಕೋಬೇಕಿತ್ತು, ಹಾಗೆಲ್ಲ ಸಪೋರ್ಟ್ ನಮ್ಮ ಅಮ್ಮನೇ ಮಾಡಿದ್ದು.
0: ಈಗ ಸಾಮಾನ್ಯವಾಗಿ ರೇಸ್ ವಾಕಿಂಗ್ ಆಗ್ಲಿ ಬೇರೆ ಯಾವುದೇ ಕ್ರೀಡೆ ಆಗ್ಲಿ ಅದಕ್ಕೆ ತನ್ನದೇ ಆದ ತಯಾರಿ ಅಂತ ನಾವು ಮಾಡ್ಬೇಕಾಗತ್ತೆ. ನಿಮ್ಮ ತಯಾರಿ ಯಾವ ರೀತಿ ಆಗಿತ್ತು? ಅಂದ್ರೆ ಪ್ರತಿ ದಿವಸ ನೀವು ಎಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತಿದ್ರಿ, ಮತ್ತೆ ಆಗ್ಲೇ ನೀವು ಫುಡ್ ಅಂತ ಹೇಳಿದ್ರಿ, ನಿಮ್ಮ ಆಹಾರ ಪದ್ಧತಿ ಯಾವ ರೀತಿ ಇತ್ತು, ಅದ್ರ ಬಗ್ಗೆ ಹೇಳಿ.
1: ನಾವು ಬೆಳಿಗ್ಗೆ 5:30 ಬಸ್ ಬರ್ತಿದ್ರಿ, ಒಂದ್ 5 ಕಿಲೋಮೀಟರ್ ಹೋಗ್ಬೇಕಿತ್ತು ಗ್ರೌಂಡ್ ಸಜ್ ಮೈದಾನ ಅಂತ, ಅಲ್ಲಿ ಆಳ್ವಸಲ್ಲೇ ಇರೋ ಸರ್, ಆಳ್ವಸಲ್ಲಿ ಮಂಗಳೂರಲ್ಲಿ, ಅಲ್ಲೇ ಇರ್ತಿತ್ತು. 5:30 ಬಸ್ ಬರ್ತಿತ್ತು, ಬೆಳಿಗ್ಗೆ ಬೇಗ ಎದ್ದು ಹೋಗ್ತಿದ್ದು. ಒಂದೊಂದ್ ತಾಸಲ್ಲಿ ಎಲ್ಲ ಈವೆಂಟ್ ಮುಗಿಸ್ಕೊಳ್ಳೋದು, ಮತ್ತೆ ಕೂಲ್ ಡೌನ್ ಮಾಡ್ತಿದ್ದು, ಮಾಡಿ ರೆಸ್ಟ್ ಮಾಡೋದು, ಸ್ಟ್ರೆಚಿಂಗ್ ಎಲ್ಲ ಮಾಡಿಸ್ಕೋತಿದ್ದು. ಮಾಡಿಸ್ಕೊಂಡು ಮತ್ತೆ ಅಂದ್ರೆ ಅವಾಗವಾಗ ಕೂತ್ಕೊಳ್ಳೋದು, ಕೂಲ್ ಡೌನ್ ಎಲ್ಲ ಮಾಡ್ಕೋತಿದ್ದು. ಮತ್ತೆ ಫುಡ್ ವ್ಯವಸ್ಥೆ ಅಂದ್ರೆ ಶುಕ್ರವಾರಕ್ಕೊಮ್ಮೆ ಮಾರ್ಕೆಟ್ ಇರ್ತಿತ್ತು, ಅಮ್ಮ ಅಮೌಂಟ್ ಹಾಕ್ತಿದ್ರು, ಅಲ್ಲಿ ಹೋಗ್ಕೆರೆ ಎಲ್ಲ ಹಣ್ಣೆಲ್ಲ ತಗೊಂಡ್ ಬರ್ತಿದ್ದೆ, ರೊಟ್ಟಿ ಎಲ್ಲ ಸಿಕ್ತಿತ್ತು ಅದು ತರ್ತಿದ್ದೆವು. ಮತ್ ಮನೆ ಕಡ್ದೆಲ್ಲ ತಿಂಡಿ ಎಲ್ಲ ತರಿಸ್ತಿದ್ದು, ರೊಟ್ಟಿ ಹಿಂಡಿ ಅದೆಲ್ಲ ತರಿಸ್ತಿದ್ದು, ಅದೆಲ್ಲ ಕಳಿಸ್ತಿದ್ರು. ಅದ್ರ ಮೇಲೆ ನಾವು
0: ಅಂದ್ರೆ ಏನೇ ಸಾಧನೆ ಮಾಡ್ಬೇಕಾದ್ರೂ ಊಟ ಅನ್ನೋದು ತುಂಬಾ ಮುಖ್ಯ. ನೀವು ಪ್ರತ್ಯೇಕವಾದ ಏನ್ ಆಹಾರ ವಿಶೇಷ ಆಹಾರ ಅಂತ ಏನ್ ತಗೊಳ್ಳಿಲ್ಲ, ಖಡಕ್ ನಮ್ಮ ಕಲಬುರಗಿ ಖಡಕ್ ರೊಟ್ಟಿನೇ ತಿಂದ್ರಿ, ಮತ್ತೆ ಶೇಂಗಾ ಹಿಂಡಿನೇ ಪ್ರಿಫರ್ ಮಾಡಿದ್ರಿ ಅಲ್ವಾ? ಮತ್ತೆ ಈಗ ಸಾಮಾನ್ಯವಾಗಿ ನಮ್ಗೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ರೋಲ್ ಮಾಡೆಲ್ ಅಂತ ಇರ್ತಾರೆ, ಪ್ರೇರಣಾ ಈ ವ್ಯಕ್ತಿತ್ವಗಳಿರುತ್ತೆ. ನಿಮ್ಗೆ ಈ ಸ್ಪೋರ್ಟ್ಸ್ ಗೆ ಎಂಟ್ರಿ ಆಗ್ಲಿಕ್ಕೆ ಯಾರು ಪ್ರೇರಣೆ, ಅಥವಾ ನಿಮ್ಮ ಫೇವರೇಟ್ ಅಥ್ಲೀಟ್ ಯಾರು?
1: ಅಲ್ಲಿ ಭಗವಂತ ಪಳಗನೂರ್ ಅಂತ ಅವರಿದ್ರು, ಅಲ್ಲೇ ನಾನು ರನ್ನಿಂಗ್ ಹೋಗ್ತಿದ್ದೆ. 10th ಸ್ಟಾರ್ಟ್ ಮಾಡಿದ್ ನಾನು ರನ್ನಿಂಗ್.
0: ಅವ್ರು ನಿಮ್ಮ ತರಬೇತಿದಾರ?
1: ಹಾ, ತರಬೇತಿದಾರ. ಅವರೇ ಕೋಚಿಂಗ್ ಕೊಡ್ತಿದ್ರು. August 15 ಅಂತ ಅವ್ರದಿಂದ ನಾನು ಓಡಿದಲ್ಲಿ, ಅವಾಗ ಅವ್ರ ಮನೆಗೆ ಬಂದ್ರು, ನೀವು ರನ್ನಿಂಗ್ ಚಂದ ಮಾಡ್ತಾಳೆ, ಕಿ ನ್ಯಾಷನಲ್ ಎಲ್ಲ ಹೋಗ್ತಾಳ, ಆಕಿ ಬಿಡಿಸ್ಬೇಡ್ರಿ ಅಂದಿದ್ದಕ್ಕೆ ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು, ಬೆಳಿಗ್ಗೆ 5 ಒಯ್ದು ಗ್ರೌಂಡಿಗೆಲ್ಲ ಬಿಡ್ತಿದ್ರು, ಬರುವಾಗ ನಮ್ಮ ಮಾಮ ಕರ್ಕೊಂಡು ಬರ್ತಿದ್ರು. ಅವರೇ ನಾನು ಫುಲ್ ಸಪೋರ್ಟ್ ಮಾಡಿದ್ದೆ ಸರ್, ಭಗವಂತ ಬಳಗನೂರ್ ಅಂತ. ಈಗ ಅವರೇ ನಮ್ಗೆಲ್ಲ ಮುಂದೋಗಿ.
0: ಈಗ ರನ್ನಿಂಗ್ ಬಗ್ಗೆನೂ ತಾವು ಮೆನ್ಷನ್ ಮಾಡಿದ್ರಿ, ಈಗ ರೇಸ್ ವಾಕಿಂಗ್ ಮತ್ತೆ ರನ್ನಿಂಗ್ ಬಂದ್ರೆ ಯಾವ್ದು ನಿಮ್ಮ ತುಂಬಾ ಇಷ್ಟವಾದದ್ದು, ಮತ್ತೆ ಯಾವ್ದ್ರಲ್ಲಿ ನೀವು ಮುಂದುವರಿಲಿಕ್ಕೆ ಇಷ್ಟಪಡ್ತೀರಾ?
1: ನಾನು ಮುಂದೆ ಹೋಗಿದ್ದಂದ್ರೆ ರೇಸ್ ವಾಕ್ ಅಲ್ಲಿ, ಅಂದ್ರೆ ರನ್ನಿಂಗ್ ಅಲ್ಲಿ ಯಾವ್ದು ಈವೆಂಟ್ ಯಾರು ಇಲ್ಲ ಅಂದ್ರೆ, ಪಾರ್ಟಿಸಿಪೇಟ್ ಜಾಸ್ತಿ ಇಲ್ಲ ಅಂದ್ರೆ ರೇಸ್ ವಾಕ್ ಮತ್ತೆ ರನ್ನಿಂಗ್ ಮಾಡ್ತೀನಿ. ರೇಸ್ ವಾಕ್ ಅದೇ ನನ್ಗೆ ಇಷ್ಟ, ಫೇವ್ರೇಟ್ ಅದು. ನಾ ರೇಸ್ ವಾಕ್ ಅಲ್ಲಿ ನಾನು ನ್ಯಾಷನಲ್ ಎಲ್ಲ ಹೋಗಿದ್ದು.
0: ಅಲ್ಲಿ ನ್ಯಾಷನಲ್ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಆ ನ್ಯಾಷನಲ್ ಅನುಭವ ಹೇಗಿತ್ತು, ಆ ಪಾರ್ಟಿಸಿಪೇಷನ್ ಅನುಭವದ ಬಗ್ಗೆ ಹೇಳ್ರಿ. ಎಲ್ಲಿ ಇವೆಂಟ್ ಆಯ್ತು, ಅದು ಯಾವ ರಾಜ್ಯದಲ್ಲಿ ಆಯ್ತು, ಯಾವ ಸ್ಥಳದಲ್ಲಾಯ್ತು, ಎಷ್ಟು ಸ್ಪರ್ಧಿಗಳಿದ್ರು, ನಿಮ್ಗೆ ಯಾವ ರೀತಿ ಸವಾಲುಗಳಲ್ಲಿ ಆಯ್ತು?
1: ನಾವು ಡಿಪಾರ್ಟ್ಮೆಂಟ್ ಅಂತ ಮೈಸೂರು ಈ ತರ ತುಮಕೂರು ಎಲ್ಲ ಹೋಗ್ತಿದ್ದು, ಮತ್ತೆ ಧಾರವಾಡ ಎಲ್ಲ ಹೋಗಿದ್ದು. ಮತ್ತೆ ನ್ಯಾಷನಲ್ ಅಂದ್ರೆ ತೆಲಂಗಾಣ, ತಮಿಳ್ನಾಡು, ಛತ್ತೀಸ್ಗಢ, ಆಂಧ್ರ ಪ್ರದೇಶ ಎಲ್ಲ ಹೋಗಿದ್ದು. ಅಲ್ಲೆಲ್ಲ ಚಂದ ಮೂಮೆಂಟ್ ಇತ್ತು.
0: ಅಲ್ಲಿ ನೀವು ಪ್ರಶಸ್ತಿ ವಿಜೇತರಾದ್ರ?
1: ತೆಲಂಗಾಣ 2nd ಆಯ್ತು, ಆಂಧ್ರಪ್ರದೇಶ 1st ಆಯ್ತು.
0: ಇದು ಸಾಧನೆ ಮಾಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಕರ್ನಾಟಕದಿಂದ ಕಲಬುರಗಿ ಅಂತ ಜಿಲ್ಲೆಯಿಂದ, ಒಂದು ಕರ್ಜಿಗೆ ಅಂತ ಸಣ್ಣ ಗ್ರಾಮದಿಂದ ನೀವು ಬಂದವರು, ಬೇರೆ ರಾಜ್ಯಕ್ಕೆ ಹೋಗಿ ಸಾಧನೆ ಮಾಡ್ತಿರಲ್ಲ, ಅಲ್ಲಿ ನೀವು ಯಾವ ರೀತಿ ನಿಮ್ಗೆ ಅದು ಅನುಭವ ಆಯ್ತು?
1: ಖುಷಿ ಆಯ್ತು, ಅಂದ್ರೆ ಮೆಡಲ್ ಅಲ್ಲಿಗೆ ಹೋಗಿ ಮೆಡಲ್ ಮಾಡಿದಲ್ಲ, ಅದಕ್ಕೆ ಫುಲ್ ಖುಷಿ ಆಯ್ತು. ಅಂದ್ರೆ ನಮ್ಮ ಅಮ್ಮಂಗೂ ಫುಲ್ ಖುಷಿ ಆಯ್ತು, ನಮ್ಮ ಫ್ಯಾಮಿಲಿಗೆ ಫುಲ್ ಖುಷಿ ಆಯ್ತು, ಅದೇ ನಂಗೆ ದೊಡ್ಡ ಖುಷಿ.
0: ಕೇಳಿದ್ರೆ ಅಂಬಿಕಾ ಕೋಳಿ ಅವರ ಸಾಧನೆ ಹಿಂದೆ ಬೆನ್ನಲಿವಾಗಿ ನಿಂತವರು ಸವಿತಾ ಕೋಳಿ ಅವರು, ಅವ್ರ ತಾಯಿ. ತಾಯಿ ಅಥವಾ ಕುಟುಂಬದ ಬೆಂಬಲ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಯಾವುದೇ ಕ್ರೀಡಾ ಸ್ಪರ್ಧಿ. ಸವಿತಾ ಅವರೇ ಹೇಳಿ, ಅಂಬಿಕಾ ಅವರಿಗೆ ನೀವು ಯಾವ ರೀತಿ ಬೆಂಬಲವನ್ನು ನೀಡಿದ್ರಿ, ಮತ್ತೆ ಯಾವ ರೀತಿ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರಿ? ಯಾಕಂದ್ರೆ ಕರ್ಜಿಗೆ ಅಂತ ಗ್ರಾಮದಿಂದ ಬಡ ಕುಟುಂಬದಿಂದ ಬಂದಿರ್ತಾವೆಲ್ಲ, ಹೇಗೆ ಮ್ಯಾನೇಜ್ ಮಾಡಿದ್ರಿ?
2: ಸರ್ ಅಂಬಿಕಾಗ್ರಿ, ಸರಿ ಫಸ್ಟ್ ನಾವ್ ಏನ್ ರನ್ನಿಂಗ್ ಹಾಕಿ ಬಹಳ ಅದ್ರ ಒಳಗ ಆಸಕ್ತಿ ತೋರಿಸ್ಕತ್ತಾಳಲ್ರಿ ಸರ್, ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದಳ ಅಂದ್ರೆ ಸರಿ, ಬೇರೆಯವ್ರ ಹೊಲಕ್ಕೆ ಕಸಕ್ ಹೋಗೋದು, ಹತ್ತಿ ಬಿಡಿಸೋದು, ಹಿಂಗೆಲ್ಲ ಮಾಡ್ತಿದ್ದಳ್ರಿ. ರನ್ನಿಂಗ್ ದಾಗ ಆಕಿ ಏನ್ ಫಸ್ಟ್ ಬರ್ಲಕ್ಕ ಇದು ಮಾಡ್ಲಿಕತ್ತಾಳಲ್ರಿ ಸರಿ, ಅವಾಗಿನ ಹಿಡಿದು ನಾವ್ ಏನ್ ಮಾಡ್ದೇವ್ರಿ ಸರಿ, ಆಕಿಗೆ ಸಪೋರ್ಟ್ ಮಾಡ್ಲಕ್ಕ ಇದು ಮಾಡ್ಲತ್ತೇವ್ರಿ ಸರ್. ಅಂದ್ರೆ ರನ್ನಿಂಗ್ ಮಾಡ್ತಾಳೆ ಈಕಿನ ಒಳಗ್ ಕಲಿಯದ, ನಾವ್ ಹೆಂಗಾರೆ ಮಾಡಿ ಆಕಿಗೆ ಮುಂದುವರ್ಸ್ಬೇಕು ಅಂತ ಹೇಳ್ರಿ ಸರ್. ಅಲ್ಲಿ ಏನೈತ್ರಿ ಸರಿ, ಆಕಿ 1500 ಮೀಟರ್ದಾಗ ಫಸ್ಟ್ ಪ್ರೈಸ್ ತಗೊಳ್ಳೋಣರಿ ಸರಿ, ಯಾಕಲ್ದು ಎಷ್ಟೇ ಖರ್ಚಾಗ್ಲಿ ನಾ ನೋಡ್ಕೋತೀನಿ, ನೀ ಮುಂದುವರಿಯತೆ.

0: ದೇವ್ರಿ ಸರ್. ಆಮೇಲ್ರಿ ಸರಿ ನಾವು ಎಷ್ಟೆ ಕಷ್ಟ ಬಂದ್ರಿ ಸರ್, ಯಾಕೆ ಸಪೋರ್ಟ್ ಮಾಡೋದೇನ್ ಬಿಲ್ರಿ ಸರ್. ಒಡವೆ ಎಲ್ಲ ಇಟ್ಟು ಅವ್ರ ತಂದಿ ಸಪೋರ್ಟ್ ಏನು ಇಲ್ರಿ ಸರಿ. ಈಗ ನಾವು ತವ್ರ ಮನೆಗೆ ಇದ್ದೇವ್ರಿ ಸರ್. ನಾನು ಗೆಸ್ಟ್ ಟೀಚರ್ ಆಗಿ ಹೋಗ್ತೀನಿ ಸರಿ. ನನಗೆ 10,000 ರೂಪಾಯಿ ಸ್ಯಾಲ್ರಿ ಅದರಿ ಸರ್. ಒಬ್ಬ ಹುಡುಗ ಇವಳು ಒಬ್ಬ ಹುಡುಗಿರಿ ಸರ್. ಹಿಂಗಾಗಿ ರೀ ಬ್ಯಾರೆ ಬೇರೆ ರಾಜ್ಯಕ್ಕೆ ಹೋಗೋದಲ್ಲಿ, ಬ್ಯಾರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಲ್ಲಿ ಎಲ್ಲ ನಾನೇ ಸ್ವಂತ ಖರ್ಚು ಏನ್ ಮಾಡ್ತೀನಿ ರೀ, ಭರಿಸ್ತೀನಿ ರೀ ಸರ್. ಯಾರ್ದು ನಮ್ಗೆ ಏನು ಸಪೋರ್ಟ್ ಇಲ್ರಿ ಸರ್ ಬ್ಯಾಕ್ ರೀ. ನಮ್ಮ ತವ್ರ ಮನ್ಯಾಗ ನಮ್ಗೆ ಹಿಡಿದಿದೆ ಒಂದು ದೊಡ್ಡ ಮಾತದ್ರಿ ಅಂದ್ರೆ ಇಬ್ಬರು ಮಂದಿ ಅಣ್ಣತಮ್ಮರಿ ಸರ್. ಅವರೇ ಅಂಬಿಕಾಗತ್ತೆಲ್ಲ ದೊಡ್ಡವ್ರು ಮಾಡಿದವ್ರಿ.
1: ಕುಟುಂಬದ ಬೆಲ್ಲ ನೀವು ಸಮರ್ಪಕವಾಗಿ ಅವರಿಗೆ ನೀಡಿರಿ. ಹೀಗಾಗಿ ಅವರು ಅತ್ಯುತ್ತಮವಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಎತ್ತರಕ್ಕೆ ಅವರು ಸಾಗಲಿ ಅಂತ ಹೇಳ್ತಾ. ಈಗ ಅಂಬಿಕಾ ಅವರೇ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಕ್ರೀಡೆ ಮತ್ತು ಪಾಠವನ್ನು ಸಮತೋಲನ ಸಾಧಿಸೋದು, ಬ್ಯಾಲೆನ್ಸ್ ಮಾಡೋದು. ಸಾಮಾನ್ಯವಾಗಿ ಕ್ರೀಡೆಯಲ್ಲಿ ಮುಂದಿದ್ದವರು ಪಾಠದಲ್ಲಿ ಕೆಲವೊಂದ್ಸರ್ತಿ ವೀಕ್ ಆಗಿರ್ತಾರೆ ಅನ್ನೋ ಭಾವನೆ ಇದೆ. ಕ್ರೀಡೆಗೆ ಹೋದ್ರೆ ಈ ಅಕಾಡೆಮಿಕ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ನೀವು ಎರಡನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿರಿ
2: ಅಂದ್ರೆ ಸರ್, ಬೆಳಗ್ಗೆ 5:30 ಗ್ರೌಂಡಿಗೆ ಹೋಗ್ತೀವಿ, 8 ಬರ್ತಿದ್ದೆವು. ಒಂದ್ ತಾಸಲ್ಲೆಲ್ಲ ರೆಡಿ ಆಗಿ 9 ಕ್ಲಾಸಿಗೆ ಹೋಗ್ಬೇಕಿತ್ತು. ಮತ್ತೆ ರಿಟರ್ನ್ 1:30 1 ಬಂದು ರೆಸ್ಟ್ ಮಾಡೋದು. ಮತ್ತೆ 4 ಗ್ರೌಂಡಿಗೆ ಹೋಗ್ತಿದ್ದು. ಮತ್ತೆ ರಿಟರ್ನ್ 7 ಆಗ್ತಿತ್ತು. ಬಂದು ಎಲ್ಲ ರೆಡಿ ಫ್ರೆಶ್ ಅಪ್ ಆಗ್ಬೇಕು, ಊಟ ಆಗ್ಬೇಕು. ಅದು 10 ಸ್ಟಡಿ ಅವ್ರು ಇರ್ತಿತ್ತು, 10 11 ತನಕ. ಮತ್ತೆ ಅವಾಗ ಅವಾಗ ಎಕ್ಸಾಮ್ ಇಡ್ತಿದ್ರು. ಮತ್ತೆ ಯಾವ್ದಾದ್ರು ಮೀಟಿಂಗ್ ಹೋದ 15-20 ಕ್ಲಾಸ್ ಮಿಸ್ ಆಗ್ತಿತ್ತು ನಮ್ದು. ಅಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಕ್ವಶನ್ ಬೇಕಿದ್ರೆ ಯಾವಾಗ ಬೇಕಾದ್ರೆ ಹೋಗ್ಬೋದಿತ್ತು.
1: ಅಂದ್ರೆ ಪಾಠವನ್ನು ನೀವು ನಿರ್ಲಕ್ಷ್ಯ ಮಾಡಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿರಿ. ಈಗ ನೀವು ಫಸ್ಟ್ ನಿಮ್ಮ ಅನುಭವದ ಬಗ್ಗೆ ಹೇಳಿದ್ರೆ, ಆಗಸ್ಟ್ 15 ನಾನು ಓಡಿದ್ದೆ ಅಂತ. ಈ ಇತ್ತೀಚೆಗೆ ರೀಸೆಂಟ್ ಆಗಿ ನೀವು ಭಾಗವಹಿಸಿದಂತ ಇವೆಂಟ್ ಯಾವುದು, ಅದರಲ್ಲಿ ಯಾವ ರೀತಿಯಾಗಿತ್ತು, ಮತ್ತೆ ಅದರಲ್ಲಿ 8 ಸ್ಥಾನ ಬಂತು ನಿಮಗೆ?
2: ಮೊನ್ನೆ ಉಡುಪಿಗೆ ಹೋಗಿದ್ದೆ ಸರ್, ನಾನು 23 ಹೋದ ಮಂತೆ ಹೋಗಿದ್ದೆ, ಆಗಸ್ಟ್ 23 ಹೋಗಿದ್ದೆ.
1: ಯಾವ ಇವೆಂಟ್ ಇತ್ತು ಅಲ್ಲಿ?
2: ಅಲ್ಲಿ ರೇಸ್ ಹಾಕಿತ್ತು 10
1: ನೀವು ಇಲ್ಲಿಂದ ಕಲಬುರಗಿಂದ ಹೋದ್ರ?
2: ಇಲ್ಲಿಂದ ಹೋಗಿನ್ರಿ, 10 ಇತ್ತು. ಫಸ್ಟ್ ಆಗಿತ್ತು ಅದು ಪ್ಲೇಸ್.
1: ಅಲ್ಲೂ ಫಸ್ಟ್ ಪೊಸಿಷನ್ ಬಂದಿದೆ ನಿಮಗೆ. ಈಗ ಒಂದೂರಿಂದ ಇನ್ನೊಂದೂರಿಗೆ ಓಡಾಡಬೇಕ್ರೆ ಪ್ರಯಾಣದಲ್ಲಿ ಸ್ವಲ್ಪ ಎನರ್ಜಿ ಲಾಸ್ ಆಗುತ್ತೆ ಸಾಮಾನ್ಯವಾಗಿ. ಇದನ್ನೆಲ್ಲ ಹೆಂಗ್ ನೀವು ಮ್ಯಾನೇಜ್ ಮಾಡ್ತೀರಿ? ನೆಕ್ಸ್ಟ್ ಡೇ ಹೋಗಿ ನೀವು ಫ್ರೆಶ್ ಆಗಿ ಅಲ್ಲಿ ಭಾಗವಹಿಸಬೇಕಾಗುತ್ತೆ.
2: ಅಂದ್ರೆ 1 ಮುಂಚೆನೇ ಹೋಗುತ್ತೆ, ರೂಮ್ ಇಲ್ಲ ಅಂದ್ರೆ ಹಿಡಿಬಹುದು. ಮತ್ತೆ ರೂಮ್ ಅವರೇ ಒಂದೊಂದ್ಸಾರಿ ಅವರೇ ಕೊಡ್ತಾರೆ. ರೂಮ್ ಅಲ್ಲಿ ಹೋಗಿ ರೆಸ್ಟ್ ಎಲ್ಲ ಮಾಡೋದು, ಮತ್ತೆ ನೈಟ್ ಎಲ್ಲ ವಾರ್ಮ್ ಅಪ್ ಎಲ್ಲ ಆಗ್ಬೇಕಲ್ಲ.
1: ಈ ತಯಾರಿ ಸಂದರ್ಭದಲ್ಲಿ ಅನೇಕ ಆಲೋಚನೆಗಳು ತಲೆಯಲ್ಲಿ ಬರುತ್ತಾ ಇರುತ್ತೆ, ನಿಮ್ಮ ಕುಟುಂಬದ ಪರಿಸ್ಥಿತಿ ತಲೆಯಲ್ಲಿ ಬರ್ತಾ ಇರುತ್ತೆ. ಈಗ ಇವೆಲ್ಲ ಸವಾಲುಗಳ ಮಧ್ಯೆ ನೀವು ಹೇಗೆ ನಿಮ್ಮ ಮೋಟಿವೇಶನ್ ಅನ್ನ ಹೈ ಇಟ್ಕೋತ೿ರಿ?
2: ನಾನು ಮನೆ ಕಡೆದು ಯಾವುದು ಪ್ರಾಬ್ಲಮ್ ಇಲ್ಲ, ಹೋಗ್ತಿದ್ದೆ. ಎಲ್ಲ ಅಮೌಂಟ್ ಹಾಕ್ತಿದ್ರು ಮಮ್ಮಿ. ಅಂದ್ರೆ ಅವ್ರ ನೈಟ್ ನಾನು ಹೇಳ್ತಿದ್ದೆ ನಮ್ಮ ಮಮ್ಮಿ, ಅಂದ್ರೆ ಮಮ್ಮಿಗೆಲ್ಲ ಹೇಳ್ತಿದ್ದೆ ನಂಗೆ ಮಮ್ಮಿ ಮೆಡಲ್ ಮಾಡೋದಾಗಲ್ಲ, ನಂಗೆ ಭಯ ಬರ್ಲತ್ತ. ಅಂದ್ರೆ ಅವ್ರು ಹೇಳ್ತಿದ್ರು ನೀನೇನು ಭಯ ಪಟ್ಕೋಬೇಡ, ಆದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ. ನೀ ಪ್ರವಾಸಕ್ಕೆ ಹೋಗಿನಿ ಅಂತ ತಿಳ್ಕೊ ಅಂದ್ರೆ ಮನೆಗೆಲ್ಲರೂ ಮಾಮದ್ರು ಅಜ್ಜಿ ಎಲ್ಲ ಹೇಳ್ತಿದ್ರು, ಮಮ್ಮಿನ ಫುಲ್ ಸಪೋರ್ಟ್ ಮಾಡ್ತಿದ್ರು. ಅವಾಗವಾಗ ಫೋನ್ ಹಚ್ತಿದ್ರು, ಸಪೋರ್ಟ್ ಅವ್ರೆ, ನೀ ಮೆಡಲ್ ಮಾಡ್ಬೇಕಂತ ಹೋಗ್ಬೇಡ, ಬರೀ ನೀನ್ ಪ್ರವಾಸಕ್ಕೆ ಹೋಗಿನಂತ ಹೋಗು, ಎಷ್ಟಾದ್ರೂ ಅಮೌಂಟ್ ಕೇಳು ಎಲ್ಲ ಹೇಳ್ತಿದ್ರು. ಅಂದ್ರೆ ಅವ್ರು ಅಷ್ಟೇ ಹೇಳ್ತಿದ್ರು ಮೆಡಲ್ ಮಾಡ್ಬೇಕು ಅಂತ. ನನಗೆ ಛಲ ಹುಡ್ತು ಅವ್ರ ಎಷ್ಟು ಅಷ್ಟು ನಮ್ಗೆ ಇದು ಮಾಡ್ತಾರೆ ಅಂದ್ರೆ ನಾವು ಮೆಡಲ್ ಮಾಡ್ಬೇಕಲ್ಲ. ಅದು ನಮ್ಗೆ
1: ಇಷ್ಟೆಲ್ಲ ಇವೆಂಟ್ ಅಲ್ಲಿ ಭಾಗವಹಿಸಿದ್ದೀರಿ, ನೀವು ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದಿದ್ದೀರಿ, ಮೆಡಲ್ಗಳನ್ನ ಗಳಿಸಿದ್ದೀರಿ, ನಿಮಗೆ ಮೆಮೊರೇಬಲ್ ಆದಂತಹ ಇವೆಂಟ್ ಯಾವುದು, ಅನುಭವ ಯಾವುದು?
2: ನಮ್ಗೆಲ್ಲ ಇವೆಂಟ್ ಅಷ್ಟೇ, ಯಾಕಂದ್ರೆ ನಾವು ಫ್ರೆಂಡ್ಸ್ ಜೊತೆ ಹೋಗೋದು, ಸೀನಿಯರ್ ಮತ್ತೆ ಜೂನಿಯರ್ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ನಮ್ಮ ಅಷ್ಟಕ್ಕೆ ನಾವೇ ಹೋಗೋದಿತ್ತು, ಯಾರು ಬರ್ತಿತ್ತಿಲ್ಲ. ನಾವು ಫುಲ್ ಎಂಜಾಯ್ ಮಾಡ್ಕೊತ ಹೋಗೋದು. ನಮ್ದು ಸರ್ ಇದ್ರಲ್ಲಿ ಪ್ರತಿಯೊಂದು ಇವೆಂಟ್ ಅವ್ರು ಬರ್ತಿದ್ರು, ಮತ್ತೆ ಅಣ್ಣಂದ್ರ ಜೊತೆ ಒಟ್ಟಿಗೆ ಹೋಗ್ತಿದ್ವಿ, ಎಲ್ಲರೂ ಒಟ್ಟಿಗೆ ಬರ್ತಿದ್ರು.
3: ರೇಸ್ ವಾಕಿಂಗ್ ಅಂದರೆ ಏನು, ರೇಸ್ ವಾಕಿಂಗ್ನಲ್ಲಿ ಎಷ್ಟೆಲ್ಲ ಮಾಡಲಿಕ್ಕೆ ಇದೆ ಅನ್ನುವಂತಹ ವಿಚಾರಗಳನ್ನು ನಮಗೆ ತಿಳಿಸಿದವರು ಕಲಬುರಗಿಯ ಕ್ರೀಡಾ ಪ್ರತಿಭೆ ಅಂಬಿಕಾ ಸವಿತಾ ಕೋಳಿ. ಇವರನ್ನು ಮಾತನಾಡಿಸಿದವರು ಸಂಗಮೇಶ್ ಕೋಳಿ. ಅಂಬಿಕಾಗೆ ಶುಭ ಹಾರೈಸೋಣ. ಕ್ರೀಡಾ ಪ್ರತಿಭೆಗಳು ಹೀಗೆ ಹೆಚ್ಚು ಹೆಚ್ಚು ಕರ್ನಾಟಕದಿಂದ ಹೊರಹೊಮ್ಮಲಿ ಅಂತ ಆಶಿಸೋಣ. ಈ ಕಾರ್ಯಕ್ರಮ ಆಕಾಶವಾಣಿ ಗುಲ್ಬರ್ಗಾ ಕೇಂದ್ರದ ಕೊಡುಗೆ. ಕೇಳ್ತಾ ಇದ್ದೀರಿ ಯುವಧ್ವನಿ.

0: ನಿಮಗೊಂದು ಸಿಹಿ ಸುದ್ದಿ. ಚಿತ್ರದ ಗೀತೆ ಕೇಳಿದಿರಿ ಅಂಜನಾ ಬಾಲಕೃಷ್ಣನ್ ಹಾಗೂ ಅಶ್ವಿನ್ ಹೇಮಂತ್ ಅವರ ಧ್ವನಿಗಳಲ್ಲಿ. ಪ್ರಮೋದ್ ಮನುವಂತೆ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅಶ್ವಿನ್ ಹೇಮಂತ್. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಯುವ ಧ್ವನಿ. ಈಗ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ, ಈ ಬಗ್ಗೆ ಮಾಹಿತಿ ಲಿಖಿತ ಹಾಗೂ ಸ್ವರ್ಣ ರಾಜ್ ಅವರಿಂದ ಸಂಭಾಷಣೆ ಕೇಳೋಣ.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ, ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು, ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲೊಂದು ಜಾಡ ಹಿಡ್ದು.
1: ಹಾ,
2: ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ನ ಪ್ರಮಾಣದ ಮೇಲೆ

0: ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡೋ ಅಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವು ಹೇಳಿದ ನನಗೆ ಅರ್ಥ ಆಯ್ತು. ಆದ್ರೆ ನೀವು ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ
0: ಹೇಳ್ದೆ,
1: ಹೌದಲ್ವಾ? ಈಗ ಅದಕ್ಕೆ ಮೊದಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
0: ಸರಿ, ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ನ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರುತ್ತೆ. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದಾರೋ ಅದ್ರ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟ್ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡು ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್ ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ? ಈ ಟಾರ್ಕ್ ಏನು?
0: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗ್ಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ, ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೇನು ಅಂತ ಹೇಳಿ.
0: ಸರಿ, ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ, ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳನ್ನ ನಾವು ಸಾಮಾನ್ಯವಾಗಿ ನೋಡಿ.
2: ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಎಷ್ಟೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಲಿಖಿತ ಹಾಗೂ ಸ್ವರ್ಣರಾಜ್ ಅವರು. ಇಂಡಕ್ಷನ್ ಬಗ್ಗೆ ಹೇಳಿದರು, ವೈಂಡಿಂಗ್ ಬಗ್ಗೆ, ಮೋಟಾರ್ ಬಗ್ಗೆ, ಕಾಂತೀಯ ಕ್ಷೇತ್ರಗಳ ಬಗ್ಗೆ, ಹೀಗೆ ಎಷ್ಟೊಂದು ವಿಚಾರಗಳು. ಈ ವಿಚಾರಗಳ ಸುತ್ತ ಮತ್ತೆ ಒಂದಷ್ಟು ಮಾತಾಡೋಣ. ಲಿಖಿತ ಹಾಗೂ ಸ್ವರ್ಣ ಅವರ ಮಾತನ್ನು ಆಲಿಸೋಣ ಒಂದು ಗೀತೆಯ ನಂತರ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇದು ಯುವ ಧ್ವನಿ.

ಮನಮೆಚ್ಚಿದ ಹುಡುಗಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯ ಶಂಕರ್ ಅವರ ರಚನೆ, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಯುವ ಧ್ವನಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಲಿಖಿತ ಹಾಗೂ ಸ್ವರ್ಣರಾಜ್.

0: ಇಂಡಕ್ಷನ್, ವೈಂಡಿಂಗ್, ಮೋಟಾರ್, ಕಾಂತೀಯತೆ ಈ ವಿಚಾರಗಳ ಬಗ್ಗೆ ಹೇಳಿದರು. ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ. ಮಾತನಾಡ್ತಾ ಇದ್ದಾರೆ ಲಿಖಿತ ಹಾಗೂ ಸ್ವರ್ಣ.
1: ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಅಂತ ಅಂದ್ರೆ, ಈ ತ್ರೀ ಫೇಸ್ ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವು ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೆ.
2: ಹಾ, ಸರಿ ಸರಿ. ಈಗ ಮೂರು ಹಂತದ ಇಂಡಕ್ಷನ್ ಮೋಟರ್ ಅಂದ್ರೆ, ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ನಲ್ಲಿ ಸ್ಟೇಟರ್ ಮೂರು ಹಂತದ ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 ಡಿಗ್ರಿ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 ಡಿಗ್ರಿ ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗ್, ಕೆಪಾಸಿಟರ್, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ನಲ್ಲ, ಇದು ಹೆಚ್ಚಿನ ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ ಮೂರು ಹಂತದ ಮೋಟರ್ಗಳು ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು, ಲಿಫ್ಟು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ, ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನ ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತೆ ಇದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗೆ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ ಮೂರು ಹಂತದ ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವ ಕಾಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ನಾವು ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ ಮೂರು ಹಂತದ ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ನಾವಿದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
2: ಹಾ ಸರಿ.
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
2: ಸರಿ, ಅದ್ರ ಬಗ್ಗೆ ನೋಡೋಣ ಈಗ. ಈಗ ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇವ್ ಅನ್ನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ, ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ? ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ ಅಥವಾ ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು.

0: ಒಂದನ್ನು ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ
1: 120 ಡಿಗ್ರಿ
0: 120 ಡಿಗ್ರಿಯಿಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ. ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿದೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠದಲ್ಲಿರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಅಲ್ಲಿದ್ರೆ ಮತ್ತೊಂದು
1: ಗರಿಷ್ಠದಲ್ಲಿರುತ್ತೆ.
0: ಹಾಗಾಗಿ ಇದನ್ನ ಭಾರೀ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ.
2: ಭಾರಿ ಯಂತ್ರೋಪಕರಣಗಳ ಸುಗಮ ಕಾರ್ಯಾಚರಣೆ ಹೇಗೆ ಅಂತ ಹೇಳಿದ್ರಲ್ಲ, ಇನ್ಫೋಟೆಕ್ ಮಾಹಿತಿ ನೀಡ್ತಾ ಲಿಖಿತಾ ಮತ್ತು ಸ್ವರ್ಣ ಅವರು ಅವರ ಮುಂದುವರೆದ ಮಾತುಕತೆಯನ್ನು ಕೇಳೋಣ. ಆಯನೋಡ್ ಮತ್ತು ಕ್ಯಾಥೋಡ್ಗಳ ಬಗ್ಗೆ ತಿಳಿಸಿದ್ದಾರೆ ಲಿಖಿತಾ ಮತ್ತು ಸ್ವರ್ಣ. ಒಂದು ಗೀತೆ ಕೇಳೋಣ, ನಂತರ ಸಂಭಾಷಣೆಯನ್ನು ಮುಂದುವರೆಸೋಣ. ಕೇಳ್ತಾ ಇದ್ದೀರಿ ಯುವಧ್ವನಿ

0: ಜಯಸಿಂಹ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ವಿಜಯಾನಂದ್. ಕೇಳ್ತಾ ಇದ್ರಿ ಯುವ ಧ್ವನಿ. ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನದ ಬಗ್ಗೆ, ಇಂಡಕ್ಷನ್ ಬಗ್ಗೆ, ವೈಂಡಿಂಗ್ ಬಗ್ಗೆ, ಮೋಟಾರ್, ಕಾಂತೀಯತೆ, ಗೃಹೋಪಯೋಗಿ, ಹಾಗೆ ಹೊರಗಡೆ ಕ್ಷೇತ್ರದಲ್ಲಿ ನಾವು ಉಪಯೋಗಿಸುವ ಯಂತ್ರೋಪಕರಣಗಳು, ಆನೋಡ್, ಕ್ಯಾಥೋಡ್, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು ಸ್ವರ್ಣ ಮತ್ತು ಲಿಖಿತ. ಕೇಳೋಣ ಸ್ವರ್ಣ ಮತ್ತು ಲಿಖಿತ ಅವರ ಮುಂದುವರೆದ ಸಂಭಾಷಣೆ. ಆನೋಡ್ ಮತ್ತು ಕ್ಯಾಥೋಡ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ.
1: ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ, ಕ್ಯಾಥೋಡ್ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟೇಜ್ ಕೊಟ್ಟು ಕ್ಯಾಥೋಡ್ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಹರಿಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ, ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು ಡಿಸಿ ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳಾನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ ಗಳಲ್ಲಿ, ರೆಗ್ಯುಲೇಟರ್ ಗಳಲ್ಲಿ, ಡಿಸಿ ರೆಗ್ಯುಲೇಟರ್ ಇರುತ್ತಲ್ಲ, ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಬರುವಂತದ್ದೆಲ್ಲವೂ ಕೂಡ ಎಸಿ ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ ಗಳು ಕೆಲಸ ಮಾಡೋದು ಡಿಸಿ ಸಿಗ್ನಲ್. ಹಾಗಾಗಿ ಆ ಎಸಿಯನ್ನ ಡಿಸಿ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆವಾಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿ ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಡಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ, ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ ಗಳಲ್ಲಿ, ಲೈಟ್ ಡಿಮ್ಮರ್ ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಕ್ಕೆ, ಈ ರೀತಿ ಎಸಿ ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ ಡಿಸಿಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ ಎಸಿಯಲ್ಲಿ. ಎಸಿ ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹಾಯ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರು ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನೋ ಅಂತ ಮೂರು ಟರ್ಮಿನಲ್ ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ತಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ.

0: ಇರುತ್ತೇ ಇರುತ್ತೆ. ಆಯ್ತಾ, ಪ್ರತಿ ಎ ಸಿ ಸೈಕಲ್ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಪಿನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕಾಗಿ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದ್ರಲ್ಲೂ ಅಷ್ಟೇ ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ.
2: ಎಷ್ಟೆಲ್ಲ ಮಾಹಿತಿ, ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಸುಮ್ಮನೆ ನಾವು ಏನೋ ಹೀಗಪ್ಪ ಅನ್ನೋದಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ತಾ ಇರ್ತೀವಿ, ನಾವು ಎಷ್ಟೆಲ್ಲ ಅದರ ಪ್ರಯೋಜನಗಳನ್ನು ಪಡೀತಾ ಇರ್ತೀವಿ. ಆದರೆ ಡಯಾಕ್ ಅಂದರೆ ಏನು, ಟ್ರಯಾಕ್ ಅಂದರೆ ಏನು, ಎ ಸಿ ಅಂದರೆ ಏನು, ಡಿ ಸಿ ಅಂದರೆ ಏನು, ಡಯೋಡ್, ಆನೋಡ್, ಕ್ಯಾಥೋಡ್, ಹೀಗೆ ಈ ಎಲ್ಲ ವಿಚಾರಗಳು, ಪದಗಳು ನಮಗೆ ಗೊತ್ತಿದ್ರೂ ಕೂಡ ಅದು ಹೇಗೆ ಕೆಲಸ ಮಾಡುತ್ತೆ, ಯಾವುದರ ಮೇಲೆ ಯಾವುದು ಪ್ರಭಾವ ಬೀರುತ್ತೆ, ಇದೆಲ್ಲ ಅಷ್ಟಾಗಿ ತಿಳಿದಿರೋದಿಲ್ಲ. ಈ ಮಾಹಿತಿಗಳನ್ನು ನಮಗೆ ಈಗ ತಿಳಿಸಿಕೊಟ್ಟವರು ಲಿಖಿತ ಹಾಗೂ ಸ್ವರ್ಣ. ಸಂಭಾಷಣೆ ರೂಪದಲ್ಲಿ ಸರಳವಾಗಿ ಇದನ್ನು ನಮಗೆ ತಿಳಿಸಿಕೊಟ್ರು ಲಿಖಿತ ಹಾಗೂ ಸ್ವರ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇದು ನಮ್ಮ ಯುವ ಧ್ವನಿ.

ಜೀವಕ್ಕೆ ಜೀವ ಚಿತ್ರದ ಗೀತೆ ಕೇಳಿದಿರಿ. ಶುಕ್ರವಾರಗಳಂದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ನೀವು ಕೇಳ್ತೀರಿ 8-9 ಅವಧಿಯಲ್ಲಿ ಯುವ ಧ್ವನಿ. ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಎರಡು ಮುಖ್ಯ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ರೇಸ್ ವಾಕಿಂಗ್ ಬಗ್ಗೆ ಕಲಬುರಗಿಯ ಕ್ರೀಡಾ ಪ್ರತಿಭೆ ಅಂಬಿಕಾ ಸವಿತಾ ಕೋಡಿ ಅವರ ಮಾತುಗಳನ್ನು ಕೇಳಿದ್ವಿ. ಹಾಗೆ ಇನ್ಫೋಟೆಕ್ ಮಾಹಿತಿ ಒಂದಷ್ಟು ವಿಚಾರಗಳನ್ನು ಸಂಭಾಷಣೆ ರೂಪದಲ್ಲಿ ನಮಗೆ ತಿಳಿಸಿದರು ಸ್ವರ್ಣ ಹಾಗೂ ಲಿಖಿತ. ಆಕಾಶವಾಣಿ ಕಲಬುರಗಿ ಹಾಗೂ ಆಕಾಶವಾಣಿ ಹಾಸನ ಕೇಂದ್ರಗಳ ಕೊಡುಗೆ ಇಂದಿನ ಈ ಕಾರ್ಯಕ್ರಮಗಳು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ?
3: ಅದ್ ಹೆಂಗಾಯ್ತದ ಅಧ್ಯಕ್ಷರೇ?
2: ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ.
4: ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಇದ್ದೀರಿ. ಹಿಂದಿ ಚಿತ್ರಗೀತೆಗಳು, ಸಮಯ 9:23. ಇದೀಗ ನೀವು ಕೇಳಿದ ಗೀತೆಯ ಧ್ವನಿ ಮೊಹಮ್ಮದ್ ರಫಿ ಅವರು. ಹಸ್ರತ್ ಜೈಪುರಿ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಶಂಕರ್ ಜೈಕಿಶನ್. ಜಾನುವಾರ್ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ಬರದಿ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಆರಾಧನಾ ಚಿತ್ರದ ಗೀತೆ ಕೇಳಿದಿರಿ. ಆನಂದ್ ಬಕ್ಷಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಸ್ ಡಿ ಬರ್ಮನ್.

ಮಜ್ರು ಅವರು ಬರೆದ ಗೀತೆ ಕೇಳಿದಿರಿ. ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ. ಅಭಿಮಾನ್ ಚಿತ್ರಕ್ಕೆಂದು ಗೀತೆಯನ್ನು ಹಾಡಿದವರು ಕಿಶೋರ್ ಕುಮಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಏಕ್ ತುಜೆ ಕೆ ಲಿಯೆ ಚಿತ್ರದ ಗೀತೆ ಕೇಳಿದಿರಿ. ಆನಂದ್ ಬಕ್ಷಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಆನಂದ್ ಬಕ್ಷಿ ಅವರ ರಚನೆ ಕೇಳಿದಿರಿ. ಮುಕೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಗಳಲ್ಲಿತ್ತು. ಮಿಲನ್ ಚಿತ್ರದ ಗೀತೆ ಇದು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ. ಸ್ವಾನಂದ್ ಕಿರಿಕಿರೆ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಶಂತನು ಮೊಯ್ತ್ರಾ.

ಲಗನ್ ಚಿತ್ರದ ಗೀತೆ ಕೇಳಿದ್ರಿ. ಉದಿತ್ ನಾರಾಯಣ್, ಆಶಾ ಭೋಸ್ಲೆ ಹಾಗೂ ವೈಶಾಲಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜಾವೇದ್ ಅಖ್ತರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎ ಆರ್ ರೆಹಮಾನ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರೈ ಎಂಬ ಮೂರು ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಡಿದ್ದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಹವಾಮಾನ ವೈಪರೀತ್ಯದಿಂದ ಪ್ರಯಾಣ ಯೋಜನೆಯಲ್ಲಿ ಬದಲಾವಣೆ ಮಾಡಿ ಇಂದು ಸಂಜೆ ತಮ್ಮ ತವರೂರಾದ ಒಡಿಶಾದ ರಾಯರಂಗಪುರಕ್ಕೆ ಆಗಮಿಸಿದರು. ನೆರೆಯ ಪಶ್ಚಿಮ ಬಂಗಾಳದ ಕುಲೈಕುಂಡ ವಾಯುನೆಲೆಯಿಂದ ಮಯೂರ್ಭಂಜ್ ಜಿಲ್ಲೆಯ ದಂಡಬೋಸ್ ವಿಮಾನ ನಿಲ್ದಾಣಕ್ಕೆ ರಾಷ್ಟಪತಿಗಳ ವಿಮಾನ ತೆರಳಬೇಕಾಗಿತ್ತು. ಆದರೆ ಭಾರೀ ಮಳೆ ಹಾಗೂ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದಾಗಿ ವಿಮಾನ ಹಾರಾಟ ಸಾಧ್ಯವಾಗಲಿಲ್ಲ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನೆರವೇರಿಸಿದರು. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಎನ್ಎಚ್ಎಐ ರಾಜಸ್ಥಾನದ ರಾಷ್ಟೀಯ ಹೆದ್ದಾರಿ 48ರ ದೆಹಲಿ ಜೈಪುರ ಮಾರ್ಗದಲ್ಲಿರುವ ದೌಲತ್ಪುರ್ ಟೋಲ್ ಪ್ಲಾಜಾದಲ್ಲಿ ಬಹುಪಥ ನಿಲುಗಡೆ ರಹಿತ ಆಧಾರಿತ ಟೋಲಿಂಗ್ ವ್ಯವಸ್ಥೆಯನ್ನು ಆರಂಭಿಸಿದೆ. ಇದರಲ್ಲಿ ಮಾನವ ಹಸ್ತಕ್ಷೇಪವನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಲಾಗಿದೆ. ಈ ವ್ಯವಸ್ಥೆಯ ಮೂಲಕ ವಾಹನಗಳು ಟೋಲ್ ಪ್ಲಾಜಾದಲ್ಲಿ ನಿಲ್ಲದೆ ಸಂಚರಿಸಬಹುದಾಗಿದ್ದು ಸುಗಮ ಮತ್ತು ನಿರಂತರ ಸಂಚಾರಕ್ಕೆ ಅವಕಾಶ ಕಲ್ಪಿಸುತ್ತದೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು ಸಭೆ ನಡೆಯಿತು. ಸಭೆಯಲ್ಲಿ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರಾವಳಿಯ ಹಲವು ಗಣ್ಯರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಆರೋಪ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರೆಂದು ಕಂಡುಬಂದರೂ ಅವರ ಹುದ್ದೆ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಚೆನ್ನಾಗಿತ್ತು, ಜನಪ್ರಿಯ ಗೀತೆಗಳನ್ನು ಇವತ್ತು ಪ್ರಸಾರ ಮಾಡಿದಿರಿ ಅಂತ. ಇನ್ನೂ ಅಲಾರಂ ಹೊಡಿತಾನೇ ಇದೆ. ಅಲಾರಂ ವಿಷಯವಾಗಿ ಅನೇಕರು ಇನ್ನೂ ಸಂದೇಶಗಳನ್ನು ಕಳಿಸ್ತಾನೆ ಇದ್ದೀರಿ, ಮತ್ತು ನಮ್ಮ ಸಂದೇಶವನ್ನು ಓದಲಿಲ್ಲ ಅಂತ ಕೂಡ ಅನೇಕರು ಹೇಳಿದಿರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ಲೆಕ್ಕಕ್ಕೆ ತಗೊಂಡು ಆಗಲೇ ಫಲಿತಾಂಶವನ್ನು ಹೇಳಿಯಾಗಿದೆ. ಆತ್ಮೀಯರೇ, ಸ್ಪಂದಿಸ್ತಾ ನಮ್ಮ ಜೊತೆ ನಡೀತಾ ಬರ್ತಾ ಇರುವ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಈಗ ಶುರು ಮಾಡೋಣ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಹೊಸ ಬೆಳಕು ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಅನುರಾಗದ ಆನಂದದ ಅನುಬಂಧ, ಪ್ರೇಮದ ಬೆಳಕು ಕೇಳ್ತಾ ಇದ್ದೀರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳು.

ಗಜಪತಿ ಗರ್ವಭಂಗ ಚಿತ್ರಕ್ಕೆಂದು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಗೆ ಮುನ್ನ ಪ್ರೇಮಕ್ಕೆ ಪರ್ಮಿಟ್ ಬಂತು ಗೀತೆ ಕೇಳಿದ್ರಲ್ಲ, ಈ ಗೀತೆಯನ್ನ ಲಯನ್ ಜಗಪತಿ ರಾವ್ ಚಿತ್ರದಿಂದ ಆರಿಸಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಪ್ರೇಮಕ್ಕೆ ಪರ್ಮಿಟ್ ಬಂತು ಅಂತ ಹಾಡಿದ್ದಾಯ್ತು. ಪ್ರೇಮಕ್ಕೂ ಪರ್ಮಿಟ್ಟೇ ಅಂತ ಹಿಂದೆ ಚಲನಚಿತ್ರವೊಂದು ಬಂದಿತ್ತು. ಪ್ರೇಮ ಆ್ಯಂಡ್ ಪರ್ಮಿಟ್ ಎರಡು ಒಂದು ರೀತಿ ಬಂಧನ ಬಿಡುಗಡೆ ಎರಡನ್ನೂ ಸೂಚಿಸುವ ಪದಗಳು. ಒಲಿದ ಸ್ವರಗಳು ಒಂದಾದರೆ ಪರ್ಮಿಟ್ ಬೇಕೋ ಬೇಡವೋ

ರತ್ನಮಾಲಾ ಪ್ರಕಾಶ್ ಹಾಗೂ ಕೆಜೆ ಯೇಸುದಾಸ್ ಅವರು ಹಾಡಿದ ಎಸ್ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಸಾಗರಕ್ಕೆ ಚಂದ್ರಮನ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿತ್ತು. ಅವತಾರ ಪುರುಷ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಅನುರಾಗದ ಆನಂದದ ಅನುಬಂಧ

ಪ್ರೇಮದ ಬೆಳಕು, ಪ್ರೇಮಕ್ಕೆ ಪರ್ಮಿಟ್ ಸಿಕ್ಕರೆ ಸಾಕು. ಮೇರುಗಿರಿಯಾಣೆ, ಮಾರು ಹೋದೆ, ಸೂರೆಗೊಂಡೆ ಅಂತ ಹಾಡೋದೇ ತಾನೇ.

0: ಬೇಕು. ಹೌದು, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ನೈನ್ಟೀನ್ ಟ್ವೆಂಟಿ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ ಕೇಳಿದಿರಿ.

ಚಂದಗಾತಿಗೆ ಚಂದಮಾಮನೂ ಮನ ಸೋಲಬೇಕಲ್ಲ. ಚಂದಗಾತಿ ಚಂದದ ಕಣ್ಸನ್ನೇ ಕಂಡರೆ ಎಲ್ಲನ್ ಶಾಸ್ತ್ರಿ ಹಾಗೂ ಸುಮಾಶಾಸ್ತ್ರಿ ಅವರ ಧ್ವನಿಗಳಲ್ಲಿದ್ದ ಗೀತೆ. ಸ್ನೇಹ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

0: ಓ ಪ್ರೇಮವೇ ಚಿತ್ರದ ಗೀತೆ ಕೇಳಿದಿರಿ, ಕೆಜಿ ಯೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಪ್ರೇಮಕ್ಕೆ ಹಸಿವೆ ಇಲ್ಲ, ನಿದ್ರೆ ಇಲ್ಲ, ಸಮಯ ಇಲ್ಲ, ಆದರೆ ಪ್ರೇಮ ನಿನಾದಕ್ಕೆ ಸಮಯ ಇದೆಯಲ್ಲ. ಅನುರಾಗದ ಆನಂದ ಒಲಿದ ಸ್ವರಗಳ ಒಂದಾದ ಲಹರಿ, ಆಸೆ ಕನಸಿನ ಪ್ರೇಮೋತ್ಸವ. ಪ್ರೇಮ ಬಾಳನ್ನ ಹಸಿರಾಗಿಸಲಿ. ಇದು ಇಂದಿನ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಒಡಿಶಾದ ಜಾರ್ಸ್ಗುಡಾ ಜಿಲ್ಲೆಯ ಲಖನ್ಪುರದಲ್ಲಿ 25,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಕಲ್ಲಿದ್ದಲು ಅನಿಲೀಕರಣ ಯೋಜನೆಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಯೋಜನೆಯು ಭಾರತದ ಮೊದಲ ವಾಣಿಜ್ಯ ಮಟ್ಟದ ಕಲ್ಲಿದ್ದಲಿನಿಂದ ಅಮೋನಿಯಂ ನೈಟ್ರೇಟ್

ಉತ್ಪಾದನಾ ಘಟಕ ಎಂಬ ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಇದೇ 23ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರ್ನಾಟಕದ 5 ಸಾಧಕರು ಸೇರಿದಂತೆ ದೇಶದ ಒಟ್ಟು 65 ಗಣ್ಯರಿಗೆ 2026ನೇ ಸಾಲಿನ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪಾಸ್ಪೋರ್ಟ್ ವಿತರಣೆ ವ್ಯವಸ್ಥೆಯು ಪ್ರಸ್ತುತ ಸಂಪೂರ್ಣವಾಗಿ ಜನಸಾಮಾನ್ಯರ ಕೈಗೆಟುಕುವಂತಾಗಿದ್ದು ತ್ವರಿತ, ಸುರಕ್ಷಿತ ಹಾಗೂ ವಿಕೇಂದ್ರೀಕೃತ ಸೇವೆಯ ರೂಪುಗೊಂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಾರ್ಷಿಕ ಪ್ರಾದೇಶಿಕ ಪಾಸ್ಪೋರ್ಟ್ ಅಧಿಕಾರಿಗಳ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ತಮ್ಮ 4 ದಿನಗಳ ಲಕ್ಷದ್ವೀಪ್ ಪ್ರವಾಸದ ಭಾಗವಾಗಿ ಕವರತ್ತಿ ದ್ವೀಪದಲ್ಲಿ ಲಕ್ಷದ್ವೀಪ್ ಪರಿಸರ ಇಲಾಖೆ ಆಯೋಜಿಸಿದ್ದ ಕರಾವಳಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ವಿದ್ಯಾರ್ಥಿನಿಗಳೊಂದಿಗೆ ಸೇರಿ ಗಿಡಗಳನ್ನು ನೆಟ್ಟರು. ನೇಪಾಳದ ಗಂಡಕಿ ಪ್ರಾಂತ್ಯದ ಮುಸಾಂಗ್ ಜಿಲ್ಲೆಯ ಲೋಮಾಥಂಗ್ನಲ್ಲಿ ಭಾರತ ಸರ್ಕಾರದ ನೆರವಿನಿಂದ ನಿರ್ಮಿಸಲಾದ ವಿದ್ಯಾರ್ಥಿ ವಸತಿ ನಿಲಯವನ್ನು ನೇಪಾಳದಲ್ಲಿನ ಭಾರತದ ರಾಯಭಾರಿ ನವೀನ್ ಶ್ರೀವಾಸ್ತವ ಹಾಗೂ ಲೋಮಾಥಂಗ್ ಗ್ರಾಮೀಣ ಪಾಲಿಕೆಯ ಅಧ್ಯಕ್ಷ ತಾಶಿ ನಾರ್ಬು ಗುರುಗಂಗ್ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಕೋಲಾರ ಜಿಲ್ಲೆಯಾದ್ಯಂತ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಂಟಿಯಾಗಿ ಜುಲೈ 11ರಂದು ರಾಷ್ಟೀಯ ಲೋಕ್ ಅದಾಲತ್ ಅನ್ನು ಆಯೋಜಿಸಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಯಶ್ರೀ ಹೇಳಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ಸ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಾಯುನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, ಶುಭೋದಯ ಕರ್ನಾಟಕ 7:15, 9:00 ಇಂದಿನ ವಿಶೇಷ ಕೇಳಬಹುದು, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 11ರ ಹಂಗಾಮ ಹೊಸ ಹಾಡು ಕಲಾಭಾರತಿ, 11:30 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಸಂದೇಶ ನಮಗೆ ಸಂಗೀತ ನಿಮಗೆ ವಾಟ್ಸಪ್ ಸಂದೇಶಾಧಾರಿತ ಗೀತೆಗಳು 1:20 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು, ಪರಿಮಳ ಮುಕ್ತ ಮಾತು ಮಧುರ ಹಾಡು 4:05 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ. ಸೇಫ್ ಡ್ರೈವ್ ಗಾನ ಭಜನ 6:02 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಗೋಲ್ಡ್ ಮೆಡಲ್ ಪ್ರೇಮ ನಿನಾದ ಪ್ರಣಯ ಗೀತೆಗಳು 10:02 ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿ ಸಾಲು. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೇನು, ಅರಿತೆವೇನು ನಾವು ನಮ್ಮ ಅಂತರಾಳವ,

ಸದಾಕಾಲ ತಬ್ಬುವಂತೆ ಮೇಲೆ ಬಾಗಿಯು ಮಣ್ಣ ಮುತ್ತು ದೊರೆಯಿತೇನೋ ನೀಲಿಬಾನಿಗೆ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೂ ಒಂದಾದರೂ ಉಳಿಯಿತೇನೋ ಕನ್ನಡಿಯ ಪಾಲಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ. ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ಕವನದ ಸಾಲುಗಳು ಇವು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಗಿಯಿತು. ಸಮಯ 11:06:25. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.